107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ರಾಮಾನುಜರ ದಯದಿಂದ ವಿಷ್ಣುವರ್ಧನ ಏನೇನು ಕೆಲಸ ಮಾಡಿದ ಅನ್ನೋದನ್ನ ಹೇಳಿ ನಿಲ್ಲಿಸೋಣ. ಅದ್ಭುತ ಕೆಲಸ ಮಾಡಿದ ಅಂದರೆ ಒಂದು ಧರ್ಮ ಏನು ಕೆಲಸ ಮಾಡಿಸುತ್ತೆ ಅಂತ, ಯಾವ ರಾಜಕೀಯ ವ್ಯವಸ್ಥೆ ಮಾಡಿಸೋಕೆ ಆಗದ್ದನ್ನ ಒಂದು ಧಾರ್ಮಿಕ ನಂಬಿಕೆ ಮಾಡಿಸುತ್ತೆ ನೋಡಿ. ಆ ಹೊತ್ತಿಗೆ ಗುರುಗಳ ಕೃಪೆ ಆಯಿತು ಅಂತಾನೋ ಏನೋ, ಆ ಗಂಗವಾಡಿ ಯುದ್ಧದೊಳಗೆ ಚೋಳರ ವಿರುದ್ಧ ವಿಷ್ಣುವರ್ಧನ ಗೆದ್ದುಬಿಟ್ಟ. ಆಮೇಲೆ ರಾಮಾನುಜರ ಆಜ್ಞೆಯಂತೆ ತನ್ನ ಗೆಲುವನ್ನು ಸ್ಥಿರಸ್ಥಾಯಿ ಮಾಡಬೇಕಲ್ಲ, ಜನ ಗೊತ್ತಾಗಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋಕೆ ಶುರು ಮಾಡಿದ್ದಂತೆ. ಎರಡು ಕಾರಣ, ಒಂದು ತಾನು ಗೆದ್ದದರ ಕುರುಹಾಗಿ ವೈಷ್ಣವ ಧರ್ಮದ ಪ್ರಚಾರಕ್ಕಾಗಿ. ಮೊದಲು ಮಾಡಿದ್ದು 5 ಪ್ರಸಿದ್ಧ ನಾರಾಯಣ ದೇವಸ್ಥಾನಗಳನ್ನು ಕಟ್ಟಿದ ಅಂತ ಹೇಳ್ತಾರೆ. ಮೊದಲೇದು ತೊಂಡನೂರು ನಂಬಿ ನಾರಾಯಣ ದೇವಾಲಯ, ತೊಂಡನೂರೊಳಗೆ ಕಟ್ಟಿಸಿದ್ದು. ಮೇಲುಕೋಟೆ ಚೆಲುವ ನಾರಾಯಣ ದೇವಸ್ಥಾನ, ತಲಕಾಡೊಳಗೆ ಕೀರ್ತಿ ನಾರಾಯಣ ದೇವಸ್ಥಾನ, ಬೇಲೂರಿನೊಳಗೆ ಚನ್ನಕೇಶವ ದೇವಸ್ಥಾನ. ನಾವೆಲ್ಲ ಕೇಳಿದ್ದು ನೋಡಿದ್ದೀವಿ, ನೋಡದೇ ಇದ್ದರೆ ದುರ್ದೈವ ನಮ್ಮದು. ಬೇಲೂರು ಹಳಬೀಡು ನೋಡದೆ ಹೋದರೆ ಅದು ಹೇಳ್ತೀನಲ್ಲ, ವಿಷ್ಣುವರ್ಧನ ತನ್ನ ದುಡ್ಡಿಂದ ಸೇವೆ ಮಾಡಿರಬೇಕು, ಆದರೆ ಶಿಲ್ಪಕಲೆಯಿಂದ ಆ ಶಿಲ್ಪಿಗಳು ಸೇವೆ ಮಾಡಿದ್ದಾರೆ. ಗದುಗಿನ ವೀರನಾರಾಯಣ ದೇವಾಲಯ ಕೂಡ ಅವನೇ ಕಟ್ಟಿಸಿದ್ದು ಅಂತ ಒಂದಿದೆ, ಅದು ಸ್ವಲ್ಪ ಕಾಂಟ್ರವರ್ಷಿಯಲ್. ಗದುಗಿನ ವೀರನಾರಾಯಣ ಗದುಗಿಗೆ ಹೋಗಿದ್ರಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಆದರೆ ಇನ್ನೊಂದು ಮೈಸೂರು ಹೋಗ್ತಾ ದಾರಿಯಲ್ಲಿ ಒಂದು ಯಾವುದೋ ಊರಿದೆ ಅಂತೆ, ಅಲ್ಲಿ ಕೂಡ ಅವ್ರು ಕಟ್ಟಿಸಿದ್ದು ಅಂತ ಒಂದು ಹೇಳ್ತಾರೆ. ಇವು ನಾಲ್ಕಂತೂ ಖಾತ್ರಿ. 5ನೇದು ಗದುಗಿನ ವೀರನಾರಾಯಣ ದೇವಸ್ಥಾನ ಕಟ್ಟಿಸಿದ್ದು ಅಂತ ಒಂದು ದಾಖಲೆಗೆ ಬರ್ತದೆ. ಇನ್ನೊಂದು ನೋಡಿ, 11ನೇ ಶತಮಾನದಲ್ಲಿ ಮಾಡಿದಂಥದ್ದು ಕೃಷಿ

0: ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಕೆರೆ ಕಟ್ಟಿಸಿದ್ದಾರೆ. ಕೆರೆ ಕಟ್ಟಿಸೋದು ಅಷ್ಟೇ ಅಲ್ಲ ಸ್ವಾಮಿ, ಇವತ್ತು ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಲ್ಲ ಅದನ್ನು ಅವತ್ತು ಮಾಡಿಸಿದ್ದಾರೆ. ಮಳೆ ನೀರನ್ನು ಇಂಗಿಸುವಂಥ ಕೆಲಸ ಮಾಡಿದ್ದಾರೆ. ಇದು ನಾನು ಯಾಕೆ ಹೇಳ್ತೀನಂದ್ರೆ, ಒಬ್ಬ ದಾರ್ಶನಿಕನಾದಂಥ ವ್ಯಕ್ತಿ ಕೂತ್ಕೊಂಡಾಗ ಏಕಮುಖವಾಗಿ ಕೆಲಸ ಮಾಡಲ್ಲ, ನೂರ ಮುಖದಲ್ಲಿ ಸಮಗ್ರ ಸೇವೆ ಮಾಡ್ತಾರೆ. ಒಂದು ಸಮಾಜ ಮುಖವಾಗಿ ಧರ್ಮ ಆಗಲಿ ಎಲ್ಲವನ್ನೂ ಉದ್ಧಾರ ಮಾಡಬೇಕು. ಮಳೆ ನೀರಿನ ಸಂಗ್ರಹದ ಕೊಳಗಳನ್ನು ಮಾಡ್ತಾರೆ, ಗೋಶಾಲೆ ನಿರ್ಮಾಣ ಮಾಡ್ತಾರೆ, ಪ್ರಾಣಿಗಳ ಸಂರಕ್ಷಣೆಗೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರಾಣಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿ, ಪಕ್ಷಿಗಳಿಗೆ ಬೇರೆ ಮಾಡಬೇಕು. ಪರಿಸರಕ್ಕೆ ತುಂಬ ಮಹತ್ವ ನೀಡಿದಂಥವ್ರು, ಗಿಡ ಕಡಿಬೇಡಿ ಅಂತ ಹೇಳಿದಂಥವ್ರು. ಇನ್ನೊಂದು ಬಹಳ ನಿಷ್ಫಲರಾದಂಥ ಪರಿವ್ರಾಜಕರಾಗಿದ್ದರು. ಎಷ್ಟೊಂದು ಜನ ರಾಜರು ಅವರಿಗೆ ಕಾಲಡಿಯಲ್ಲಿದ್ದು ನಮಸ್ಕಾರ ಮಾಡ್ತಾ ಇದ್ರು. ಆದರೆ ಒಬ್ಬರೇ ಒಬ್ಬ ರಾಜರನ್ನು ಕೂಡ ಅವನ್ನು ಬಳಸ್ಕೊಂಡು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತರಲಿಲ್ಲ. ತನ್ನ ಮತ ಬೆಳೆಸೋದಕ್ಕೆ ಇನ್ನೊಬ್ಬರನ್ನ ಖಂಡನೆ ಮಾಡಿ ಅವ್ರನ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಮತಗಳನ್ನು ಜೋಡಿಸೋದಕ್ಕೆ ಪ್ರಯತ್ನ ಮಾಡಿದರೆ ವಿನ ಮತಗಳನ್ನು ಒಡೆಯೋದಕ್ಕೆ ಎಂದೂ ಮಾಡಲಿಲ್ಲ. ಇದು ಬಹಳ ದೊಡ್ಡ ಗುಣ ನನಗನ್ಸುತ್ತೆ, ನೈಜ ಸಂತರ ಗುಣ ಅದು. ನನ್ನ ಧರ್ಮ ದೊಡ್ಡದು ಅಂತ ಹೇಳುವ ಆತುರದಲ್ಲಿ ಇನ್ನೊಬ್ಬರ ಧರ್ಮ ಪ್ರಯೋಜನ ಇಲ್ಲ ಅಂತ ಹೇಳೋದಲ್ಲ. ಅವರು ಎಲ್ಲ ಮತಗಳನ್ನು ಜೊತೆಗೆ ತರೋಕೆ ಮಾಡಿದರೆ ಹೊರತಾಗಿ ಒಡೆಯೋದಕ್ಕೆ ಮಾಡಲಿಲ್ಲ ಅನ್ನೋದು. ಇನ್ನೊಂದು ಬಹಳ ದೊಡ್ಡ ಕಾಣಿಕೆ ನನಗನ್ಸಿದ್ದು, ಅವರು ಕಲೆಗೆ, ವಾಸ್ತುಶಿಲ್ಪಕ್ಕೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟಂತ ಕಾಣಿಕೆ.
1: ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

0: रेडियो सारंग 107.8 FM।
1: ಇವತ್ತಿಗೆ ನಾವು ಬೇಲೂರು ಹಳೆಬೀಡು ಇವತ್ತು ನೋಡ್ತೀವಿ, ಅದನ್ನು ಬರೀ ಒಂದು ದೇವಸ್ಥಾನ ಕಟ್ಟಿಟ್ರೆ ಆಗಿರೋದು, ಆದರೆ ಅದು ಕಲೆ ಬೀಡಾಗಬೇಕಾಯ್ತು. ಎಂಥ ಕಲೆ ಬೀಡ ಜಗತ್ತಿನಲ್ಲಿ ಮಂದಿ ಮೈ ಮರೆಯುವಂಥ ಕಲೆ ಬೀಡಾಯಿತು. ಅದಕ್ಕೆ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ ಎಲ್ಲೆಲ್ಲಿ ಗುಡಿ ಕಟ್ಟಿದ್ದಾರೋ ಆ ಗುಲಿಗಳೆಲ್ಲನೂ ಅಲ್ಲಿ ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಕಲಾ ಸೌಂದರ್ಯಕ್ಕೆ, ವಾಸ್ತುಶಿಲ್ಪಕ್ಕೆ ಹೆಸರಾಗಿ ನಿಂತ್ಕೊಂಡಿದ್ದಾವೆ. ಅಂದರೆ ಆ ನಾಯಕರಿಗೆ ಆ ಕಲಾ ಸ್ಪಂದನೆ ಇರಬೇಕಾಗ್ತದೆ, ಆ ಕಲೆ ದೃಷ್ಟಿ ಇದ್ದಾಗ ಮಾತ್ರ ಅಂತ ಕಟ್ಟೋಕ್ಕಾಗ್ತದೆ ಅಂಥವ್ರು ರಾಮಾನುಜರು. ಇನ್ನೊಂದು ಅನನ್ಯವಾದ ಸೇನೆಯನ್ನು ಆಗಲೇ ಹೇಳಿದ ಹಾಗೆ ದಾಸಯ್ಯ ಪರಂಪರೆಯನ್ನು ಹಾಕಿದ್ದು ಅಪರೂಪ. ಅದು ವ್ಯಾಸರು ಮಾಡಿದ್ರು, ಮುಂದೆ ವ್ಯಾಸರಾಯರು ಮಾಡಿ ದಾಸಕೂಟ ವ್ಯಾಸಕೂಟ ಅಂತ ಮಾಡಲಿಲ್ವಾ? ಅದಕ್ಕೆ ಬೀಜ ಇದ್ದದ್ದು ಇಲ್ಲಿ. ಯಾಕಂದರೆ ವ್ಯಾಸರಾಯರಾಗಲಿ ಶ್ರೀಪಾದರಾಜರಾಗಲಿ ಅವರು ಕಲಿತದ್ದು ಶ್ರೀರಂಗಲ್ಲಿ. ಶ್ರೀಪಾದರಾಜರು ಶ್ರೀರಂಗಮ್ಮಕ್ಕೆ ಹೋದಾಗ ಅಲ್ಲಿ ನೋಡಿದ್ರು ತಮಿಳು ಹಾಡ್ಕೊಂಡು ಕುಣಿತಾರಲ್ರಿ ಹುಡುಗರು, ಬಂದಿದ್ದಾರೆ ದಾಸರು, ದಾಸಯ್ಯಗಳು ಬರ್ತಾರೆ, ಶ್ರೀರಂಗ ದೇವಸ್ಥಾನ ನಿಂತ್ಕೊಂಡು ಡಾನ್ಸ್ ಮಾಡಬೇಕು. ಅವರ್ಯಾರು ಶ್ರೀಮಂತರಲ್ಲ, ದಾಸಯ್ಯಗಳು, ಅವ್ರ ಪಂಥ ದೀಕ್ಷೆ ಕೊಟ್ಟಿದ್ದಾರೆ, ಅವ್ರು ಬಂದು ಹಾಡಬೇಕು ತಮಿಳಲ್ಲಿ. ಆಗ ಶ್ರೀಪಾದರಾಜರು ಅಂದ್ರಂತೆ, ತಮಿಳು ಚೆನ್ನಾಗಿ ಹಾಡೋದಿದ್ರೆ ಕನ್ನಡದಲ್ಲಿ ಮಾಡೋಕ್ಕಾಗಲ್ವಾ ನಾವು ಅಂತ ಬಂದು ಕನ್ನಡದಲ್ಲಿ ಕೀರ್ತನೆಗಳನ್ನು ಬರೆಯೋಕೆ ಶುರು ಮಾಡಿದರು. ನರಹರ ತೀರ್ಥರು ಶುರು ಮಾಡಿದರು ಕೂಡ, ಮುಖ್ಯವಾಗಿ ಶುರು ಆದದ್ದು ಶ್ರೀಪಾದರಾಜರಿಂದ. ವ್ಯಾಸರಾಯರು ಕೂಡ ಶ್ರೀರಂಗದಲ್ಲಿದ್ದವರು, ಆದರೆ ವ್ಯಾಸರಾಯರಿಗೊಂದು ಒಳ್ಳೇದಿತ್ತು, ಅವರಿಗೆ ಕೃಷ್ಣದೇವರಾಯನ ಆಶ್ರಯ ಸಿಕ್ತು, ಆದ್ದರಿಂದ ಅವ್ರು ದಾಸಕೂಟ ವ್ಯಾಸಕೂಟ ಮಾಡೋಕ್ಕಾಯಿತು. ಆದ್ರಿಂದ ನಾನು ಹೇಳ್ತೀನಲ್ಲ, ನಮ್ಮ ದಾಸ ಸಾಹಿತ್ಯ ಬೆಳೆಯೋದಕ್ಕೆ ಪ್ರಾರಂಭಿಕ ಬೀಜವನ್ನು ಹಾಕಿದಂಥವರು ರಾಮಾನುಜಾಚಾರ್ಯರು. ವಿಶಿಷ್ಟಾದ್ವೈತ ಅಂತ ಹೇಳಿಬಿಟ್ವಿ, ಸೂಕ್ಷ್ಮವಾಗಿ ಅದರ ವ್ಯತ್ಯಾಸ 5 ನಿಮಿಷದಲ್ಲಿ ಹೇಳಿಬಿಡ್ತೀವಿ, ಬಹಳ ಆಳಕ್ಕೆ ಹೋಗುವಷ್ಟು ಆಗಲ್ಲ. ಎರಡು ಕಾರಣಕ್ಕೆ, ಒಂದು ನನಗೂ ಅಷ್ಟು ತಿಳುವಳಿಕೆ ಇಲ್ಲ, ತಿಳುವಳಿಕೆ ಅಂತ ಭ್ರಮೆ ಬಂದ್ಬಿಡ್ತಾವೆ ಇದೇವೆ ಅಂತ. ಆದರೆ ನನಗನ್ಸಿದ್ದು ಎಷ್ಟು ಸುಲಭವಾಗಿದೆ ಅಂತ, ವ್ಯತ್ಯಾಸ ಆಗೋದು. ಆಗಾಗಲೇ ಶಂಕರ ಭಗವತ್ಪಾದರು ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದರು. ಇವರಲ್ಲಿ ವ್ಯತ್ಯಾಸ ಏನು ಹಾಗಾದರೆ, ಇವ್ರದ್ದು ಅದ್ವೈತಾನೆ, ವಿಶಿಷ್ಟ ಅದ್ವೈತ. ವಿಶಿಷ್ಟವಾದದ್ದು ಏನು ಅದರೊಳಗೆ, ರಾಮಾನುಜರ ಮತದಲ್ಲಿ ಜಗತ್ತು ಸತ್ಯ, ಮೂಲ ವ್ಯತ್ಯಾಸ ಇರೋದಲ್ಲಿ. ಶಂಕರಾಚಾರ್ಯರು ಜಗತ್ತು ಮಾಯೆ ಅಂತ ಹೇಳಿದರು, ಇದು ಮಿಥ್ಯ. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಉಳಿಕಿದೆಲ್ಲ ಮಿಥ್ಯ, ನೀರಿನ ಗುಳ್ಳೆ ಇದ್ದಂಗೆ ಕರೆಗೆ ಹೋಗ್ಬಿಡ್ತದೆ, ಇರೋಲ್ಲ ಇದು ಅಂತ. ಆದ್ರೆ ರಾಮಾನುಜರ ಆರ್ಗ್ಯುಮೆಂಟ್ ಆಗಲ್ಲ, ಜಗತ್ತು ಭಗವಂತನ ಲೀಲಾಕ್ಷೇತ್ರ, ಇದು ಜಗತ್ತ ಒಂದೇ ಕ್ಷೇತ್ರ, ಭಗವಂತ ಸತ್ಯ ಅಂದ್ಮೇಲೆ ಲೀಲಾಕ್ಷೇತ್ರ ಸತ್ಯ ಆಗಿರ್ಬೇಕಲ್ರಿ? ನಿಮ್ಮ ಕಣ್ಣಿಗೆ ಕಾಣಲ್ವಾ ಜಗತ್ತು? ಕಾಣುತ್ತೆ, ಅನುಭವಿಸ್ತೇನೆ ನಾನು, ನಾನು ಬದುಕಿರೋವರೆಗೂ ಅನುಭವಿಸ್ತೇನೆ. ನಾನು ಹೋದ್ರೆ ಏನಾಗುತ್ತೆ ಗೊತ್ತಿಲ್ಲ ನನಗೆ, ಅಂದ್ರೆ ನಾನು ಬದುಕಿರೋವರೆಗೂ ಭ್ರಮೆಯಲ್ಲೇ ಬದುಕಿದ್ದೆ ಅಂತ ತಿಳ್ಕೋಬೇಕಾ? ನಾನು ಬದುಕಿದ್ದು ಭ್ರಮೆ ಅಲ್ಲ, ಈಗ ಆಗ್ತಿರೋದು ವಾಸ್ತವ, ನನಗೆ ಅನುಭವ ಆಗ್ತಾ ಇದೆ, ದುಃಖ ನೋವು ಸಂತೋಷ ಎಲ್ಲ ಆಗ್ತಾ ಇದೆ. ಆದ್ರಿಂದ ಜಗತ್ ಸತ್ಯ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ದೇವರಿಲ್ಲದ ಜಗತ್ತಿಲ್ಲ, ಜಗತ್ತಿಲ್ಲ ದೇವರಿಗೆ ಅರ್ಥ ಇಲ್ಲ ಅಂತ. ಜಗತ್ತಿಲ್ಲ ಅಂದ್ರೆ ದೇವರು ಎಲ್ಲಿದ್ದಾನೆ? ಅದನ್ನು ನಮ್ಮ ಗುಂಡಪ್ಪನವ್ರ ಭಾಷೆಯಿಂದ ಬರೀತಾರೆ. ಪರದೈವವನು ತೊರೆಯೇ ಗತಿ ನರನಿಗಿಲ್ಲ ದಿಟ. ಪರದೈವವನು ತೊರೆಯೇ ಗತಿ ನರನಿಗಿಲ್ಲ ದಿಟ. ನರನಿಲ್ಲದಿರ ದೇವನನ್ನು ಕೇಳುವರಾರು? ಮನುಷ್ಯನೇ ಇಲ್ಲ ಅಂದ್ರೆ ದೇವರು ಎಲ್ಲಿ ಬರ್ತಾನ್ರಿ? ಭಗವಂತನಿಗೆ ನಾವೆಷ್ಟು ಅವಶ್ಯಕವಾಗಿದ್ದೇವೋ ನಮಗೂ ಅಷ್ಟೇ ಅವಶ್ಯಕವಾಗಿದ್ದಾನ ಅವನು. ಆದ್ರಿಂದ ಇಬ್ರು ವಿನಾ ಸಂಬಂಧ. ಆದ್ರಿಂದ ಜೀವ ವ್ಯರ್ಥ ಅನ್ನಬೇಡಿ, ಇದು ಜೀವ ಸತ್ಯ. ದೇವರು ಒಬ್ಬನೇ, ಅದು ಅದ್ವೈತ. ಆದರೆ ಇರೋದೆಲ್ಲವೂ ದೇವರೇ, ಆದರೆ ಜಗತ್ತು ಮಾಯೆ ಅಲ್ಲ. ಇದು ಅವನ ಗುಣವಿಶೇಷ, ಭಗವಂತನ ಗುಣವಿಶೇಷ ಇದು. ಎಷ್ಟು ಅದ್ಭುತ ಜಗತ್ತಲ್ರಿ! ಅವನು ಸೃಷ್ಟಿ ಅನ್ನಲಿಲ್ಲ, 84 ಲಕ್ಷ ಜೀವರಾಶಿಗಳನ್ನು ಮಾಡಿದ್ದಾನೆ ಅಂತ. ಜೀನಿಯಸ್ ಅನ್ನಲ್ಲ, ಎಲ್ಲೊಬ್ರು ಕೂತ್ಕೊಂಡು ವೈರಸ್ ಮಾಡಿದ್ರೆ ಅದ್ಭುತ ಅಂತೀವಿ ನಾವು. ಅಂಥದ್ದು 84 ಲಕ್ಷ ಜೀವರಾಶಿಗಳನ್ನು ಮಾಡಿ ಕಾಪಾಡ್ತಾನೆ ಅಂತ ಅನ್ನೋದಾದರೆ ಎಂಥ ಜೀನಿಯಸ್ ಇರಬೇಕ್ರಿ! ಅದು ಗುಣವಿಶೇಷ ಅಲ್ವಾ? ಅದು ಭಗವಂತನ ಗುಣ. ಅಂದರೆ ಭಗವಂತ ಗುಣರಹಿತನಾದವನಲ್ಲ, ಅವನು ಗುಣವಂತನಾದವನು. ಅದು ಮೂಲ ಶಕ್ತಿಯ ಬಾಹ್ಯ ಪ್ರಕಟಣೆ. ಅದು ಈ ಪ್ರಪಂಚ ಅಂತ ಏನಿದೆಯೋ ಆ ಮೂಲ ಶಕ್ತಿಯ ಪ್ರಕಟಣೆ ಇದು. ಇನ್ನೊಂದು ಬಹಳ ಮುಖ್ಯ, ನಾವೆಲ್ಲ ಸಂತೋಷ ಪಡಬೇಕಾದದ್ದು. ಪ್ರತಿಯೊಬ್ಬ ಜೀವಾತ್ಮ ಕೂಡ ಅನಾದಿ ನಿತ್ಯ. ನಾವೆಲ್ಲ ಅಯ್ಯೋ ಹೋಗ್ಬಿಡ್ತೀವಿ, ನಮ್ದೇನಿದೆ, ನಮ್ದು ಮುಗಿತಲ್ಲ ಅಂತ ಅನ್ಕೋತೀವಿ. ಹಾಗಲ್ಲ, ಅವ್ರು ಹೇಳೋದು ಪ್ರತಿಯೊಂದು ಜೀವ ಕೂಡ ಅನಾದಿಯಾದದ್ದು, ಅದು ನಿತ್ಯವಾದದ್ದು. ಆದರೆ ಪರಿಪೂರ್ಣ ಅಲ್ಲ, ನಾಟ್ ಕಂಪ್ಲೀಟ್. ಅಂದರೆ ಕಂಪ್ಲೀಟ್ ಆಗಿಲ್ಲ ಅಂದರೆ ವ್ಯರ್ಥ ಆಗಿ ಹೋಯ್ತಾ ಪ್ರಪಂಚಕ್ಕೆ ಬಂದು? ಇಲ್ಲ, ಅದು ಪ್ರಗತಿ ಹಾದಿಗೆ ಹೋಗ್ತಾ ಇದೆ. ಭಗವಂತ ಅದಕ್ಕೊಂದು ಚಿಂತನೆ ಅಂತ ಕೊಟ್ಟಿದ್ದಾನೆ, ವಿವೇಕ ಅಂತ ಕೊಟ್ಟಿದ್ದಾನೆ. ವಿವೇಕ ಬಳಸ್ಕೊಂಡು ಜೀವ ಉನ್ನತಿಗೂ ಹೋಗಬಹುದು, ಔನ್ನತಿಗೂ ಹೋಗಬಹುದು. ಉನ್ನತಿಗೆ ಹೋದಂಥ ಜೀವ ಸ್ಟೇಜ್ ಬೈ ಸ್ಟೇಜ್ ಇಂಪ್ರೂವ್ ಆಗ್ತಾ ಆಗ್ತಾ ಆಗ್ತಾ ಒಂದು ಸಲ ಮೋಕ್ಷಕ್ಕೆ ಹೋಗ್ಬೋದು. ಇದ್ರ ಪುನರ್ಜನ್ಮಕ್ಕೆ ಅರ್ಥ ಏನಿದೆ? ಅವ್ರು ಹೇಳೋದು ಬಹಳ ಚೆನ್ನಾಗಿದೆ. ಅಕಸ್ಮಾತ್ ಜೀವಾತ್ಮ ಅಥವಾ ಒಳಗಿರುವಂಥ ಆತ್ಮ ನಿತ್ಯ ಅನಂತ ಆಗೋದು. ಇದ್ರ ಪುನರ್ಜನ್ಮ ಬೇಕು, ಗುಣನೇ ಇಲ್ಲ ಅಂತ ಅನ್ನೋದರ ಪುನರ್ಜನ್ಮ ಯಾಕೆ ಬೇಕಾಗತ್ತೆ? ಪುನರ್ಜನ್ಮ ಯಾಕೆ ಬೇಕು ಅಂದರೆ ಈ ಜೀವನದಲ್ಲಿ ಮಾಡಿದಂಥ ತಪ್ಪನ್ನು ತಿದ್ದುಕೊಂಡು ಮುಂದಿನ ಜನ್ಮಕ್ಕೆ ಹೋಗಬೇಕು.

0: யான அமிர்த சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளெனு கிரிஞ்செடித்தின மாணிகோ இத்தே தோதக ஒப்ப பாடின பத்தைதலை கல கல.
2: ಬುದ್ಧನ ಜೀವನ ಚರಿತ್ರೆ ನೋಡಿದಾಗ ಜಾತಕ ಕಥೆಗಳು ಅಂತ ಬರ್ತವೆ. ಸುಮಾರು 548 ಕಥೆಗಳಿದ್ದಾವೆ. ಅಷ್ಟು ಜನ್ಮ ಬದುಕಿದ್ದ ಬುದ್ಧ, ಎಲ್ಲ ನೆನಪಿತ್ತಂತ ಅವನಿಗೆ. ಅಂದ್ರೆ ಯಾಕಂಗೆ ಹೇಳ್ತಾನೆ, ಏನೇನೋ ಪ್ರಾಣಿಯಾಗಿ ಹುಟ್ಟಿದ್ದಾನೆ, ಏನೇನೋ ಆಗಿ ಹುಟ್ಟಿದ್ದಾನೆ ಅವನು. ಅಷ್ಟು ಜನ್ಮ ಅಂದ್ರೆ ಅಷ್ಟು ಜನ್ಮ ತಿದ್ಕೊಳ್ಳಕ್ಕೆ ಅವಕಾಶಗಳಿದ್ದಾವೆ ಅಂತ. ಮನುಷ್ಯ ಜೀವ, ಜೀವಾತ್ಮ ಅಂತ ಏನಿದೆಯೋ ಪರಿಪೂರ್ಣ ಅಲ್ಲ, ಆದ್ರೆ ಪರಿಪೂರ್ಣತೆಗೆ ಹೋಗ್ತಿರುವಂತ ಒಂದು ದಾರಿ, ಹಂತ ಹಂತವಾಗಿ ಹೋಗ್ತದೆ. ಒಂದೇ ಜನ್ಮದಲ್ಲಿ ಸಾಕಷ್ಟು ತಿದ್ದುಕೊಂಡು ಹೋಗ್ಬೋದು, ಆಗದೆ ಹೋದಾಗ ನಿರಾಶೆ ಮಾಡಬೇಡಿ, ಇನ್ನೊಂದು ಜನ್ಮ ಇದೆ ಅಲ್ಲಿ ತಿದ್ಕೊಳ್ಳಿ ಅಂತ ಹೇಳಿ ಆಸೆ ಕೊಡುವಂಥದ್ದು. ಅದಕ್ಕೆ ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿ ಬಹುನಾಂ ಜನ್ಮನ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವದ್ಗೀತೆ ಮಾತಿಗೆ ಅರ್ಥ ಬರೋದು ಯಾವಾಗ? ಪುನರ್ಜನ್ಮಗಳಿಗೆ ಅವಕಾಶ ಇದ್ದಾಗ. ಪುನರ್ಜನ್ಮ ಯಾಕೆ ಇರಬೇಕು? ಕರೆಕ್ಷನ್ ಚಾನ್ಸ್ ಇದೆ. ಅದಕ್ಕೆ ಹಿಂದ್ಕೊಂಡೆಲ್ಲೂ ಹೇಳಿದ್ದೆ ನಾವು, ನಮ್ಮ ಅಕೌಂಟ್ ಕ್ಲೋಸ್ ಆಗಲ್ಲ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಅಕೌಂಟ್ ಕ್ಲೋಸ್ ಆಗಲ್ಲ, ಕಂಟಿನ್ಯೂಡ್ ಫಾರ್ ನೆಕ್ಸ್ಟ್ ಲೈಫ್, ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ನಾವು. ಹಾಗೆ ನಡೀತು, ಅದೊಂದು ಸಂತೋಷ ನಮಗೆ. ಭಗವಂತನಿಗೆ ಬಿಡಲಾರದಂಥ ಎರಡು ಪ್ರಕಾರಗಳಿದ್ದಾವೆ, ಒಂದು ಜೀವ ಒಂದು ಜಡ. ದೇಹ ಆತ್ಮಕ್ಕೆ ಹೆಂಗೆ ಸಂಬಂಧ ಇದೆಯೋ, ಭಗವಂತ ಪರಮಾತ್ಮ ಆ ಸಂಬಂಧ ಇದೆ ಅಂತ. ಮೂರು ಥರದ ಆತ್ಮಗಳಿದ್ದಾವೆ ಅಂತ ಶ್ರೀ ವೈಷ್ಣವ ಪಂಥದಲ್ಲಿ ಅಂತಾರೆ. ಮೂರು ಥರದ ಆತ್ಮಗಳಿದ್ದಾವೆ ಅಂತ. ಮೊದಲನೇದ್ದು ನಿತ್ಯ ಆತ್ಮ, ಎರಡನೇದ್ದು ಮುಕ್ತ ಆತ್ಮ, ಮೂರನೇದ್ದು ಬದ್ಧ ಆತ್ಮ ಅಂತ. ನಿತ್ಯಾತ್ಮ ಅಂತ ಸ್ವತಂತ್ರವಾಗಿರುವಂಥದ್ದು, ವೈಕುಂಠದಲ್ಲಿ ಭಗವಂತನ ಸೇವೆಯಲ್ಲೇ ಕೂತಿದವು, ಅಂದರೆ ಎಲ್ಲವನ್ನ ಪಾರಾಗಿ ದಾಟಾಯಿ ಭವಸಾಗರವನ್ನು ದಾಟಿ ಮೇಲೆ ಹೋದಂಥ ಜೀವಗಳು ಅವು ನಿತ್ಯ ಮುಕ್ತ ನಿತ್ಯ ಆತ್ಮಗಳು, ಭಗವಂತನ ಸನ್ನಿಧಿಯೊಳಗೆ ಇದ್ದಾವೆ. ಎರಡನೇದಿದಾವಲ್ಲ ಮುಕ್ತ ಆತ್ಮಗಳು, ಸಂಸಾರ ಬಂಧನದಲ್ಲಿದ್ದಾವೆ, ಹಂತ ಹಂತ ಹಂತವಾಗಿ ಮೇಲೇರಿ ಕೊನೆಗೊಂದು ದಿವಸ ಮೋಕ್ಷ ಸಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಬರ್ತವೆ. ಮೂರನೇದ್ದು ಬದ್ಧಾತ್ಮಗಳು ಅಂತ, ಅವು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಬದ್ಧವಾಗಿದ್ದಾವು ಸಂಸಾರಕ್ಕೆ, ಇಲ್ಲೇ ಸಿಕ್ಕೊಂಡು ಇಲ್ಲೇ ತಿರುಗ್ತಾ ತಿರುಗ್ತಾ ತಿರುಗ್ತಾ ತಿರುಗ್ತಾ ದಿನಮಪಿ ರಜನಿ ಸಾಯಂ ಪ್ರಾತ ಶಿಶಿರ ವಸಂತೋ ಪುನರಾಯಾತವು ಕಾಲ ಕ್ರೀಡತೆ ಗಚ್ಚತ್ಯಾಯು ಭಜ ಗೋವಿಂದಂ ಅಂತ ಇಲ್ಲೇ ಕೂತಿದ. ಅವು ಹೋಗ್ತವೆ, ತಪ್ಪು ಮಾಡ್ತವೆ, ಮತ್ತೆ ಸಿಕ್ಕೋತಾವೆ, ಮತ್ತೆ ಒಳ್ಳೆ ಬೆಳೆಸ್ತವೆ, ಮತ್ತೆ ತಪ್ಪು ಮಾಡ್ತಾ ಸಿಕ್ಕೋತಾವೆ, ಹೀಗೆ ಅದು ಹೊರಗೆ ಬರಲಾರದೆ ಒದ್ದಾಡ್ತಾ ಇರ್ತವೆ. ರಾಮಾನುಜರ ಪ್ರಕಾರ ಮೋಕ್ಷ ಅಂದರೆ ಆತ್ಮ ಸಂಸಾರ ಚಕ್ರದಿಂದ ಬಿಡುಗಡೆಯಾಗಿ ಶ್ರೀಮನ್ನಾರಾಯಣನ ದಿವ್ಯಲೋಕ ಸೇರಿಸಿ ದಿವ್ಯಾನಂದವನ್ನು ಪಡೆಯೋದು ಅಂತ ಹೇಳ್ತಾರೆ. ಇಲ್ಲಿ ಮೂಲ ವ್ಯತ್ಯಾಸ ಬರೋದು, ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನ ಒಂದು ಕಿಡಿ, ಅವನಲ್ಲೇ ಸೇರ್ಕೊಂಡ್ಬಿಡ್ತೇನೆ ನಾನು. ಇದು ಅದ್ವೈತವಾದ, ನಾನು ಭಗವಂತನಲ್ಲಿ ಸೇರ್ಕೊಂಡ್ಬಿಡ್ತೇನೆ, ಲೀನ ಆಗಿಬಿಡ್ತೇನೆ ಅಂತ. ಆದರೆ ವಿಶಿಷ್ಟ ಅದ್ವೈತದಲ್ಲಿ ಅದು ಲೀನ ಆಗೋಲ್ಲ, ಯಾಕಂದರೆ ಈ ಜೀವಾತ್ಮ ಅಂತ ಏನಿದೆ ಪರಿಪೂರ್ಣ ಅಲ್ಲ. ಎಷ್ಟೇ ಬೆಳವಣಿಗೆ ಆದರೂ ಕೂಡ ಅದು ಭಗವಂತನ ಸಾನ್ನಿಧ್ಯದಲ್ಲೇ ಇರ್ತದೆ ಹೊರತಾಗಿ ತನ್ನ ಪ್ರತ್ಯೇಕತೆಯನ್ನು ಕಳ್ಕೊಳ್ಳಲ್ಲ, ಭಗವಂತನ ಸೇರ್ಕೊಳ್ಳಲ್ಲ, ಯಾಕಂದ್ರೆ ಭಗವಂತ ಎತ್ತರದಲ್ಲಿರುವಂಥವನು. ಅದೇ ವಿಶಿಷ್ಟ ಅದ್ವೈತ ಅನ್ನೋದು.

0: ஹாய் நமஸ்கார யா நிக்கல்ன அர்ஜுன் காபி கார்ட்.
1: நமஸ்கார யா நிக்கல்ன விஜயகுமார் கொடியால் பைல் பாத்திருந்துல்ல
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார யா நிக்கல்ன தெலிக்கத பள்ளி தேவதாஸ் காபி கார்ட்.
4: நமஸ்கார யா நிக்கல் எடுத்த தின குசந்தர் சின்ன விண்டி படில் நிக்கிற கிளந்து பிளே 107.8 FM ரங்க ரங்கதா பதில்
5: ಕೊನೆ ಮಾತನ್ನು ಹೇಳ್ತಾರೆ ಉಪೇಯ ಮತ್ತು ಉಪಾಯ ಅಂತ. ಉಪೇಯ ಅಂದರೆ ಗುರಿ, ನನ್ನ ಜೀವನದ ಅಂತಿಮ ಗುರಿ ಮೋಕ್ಷ, ಅದು ಉಪೇಯವಾದದ್ದು. ಆ ತಲುಪುವ ದಾರಿ ಉಪಾಯ, ಅದು ಕೂಡ ಭಗವಂತನೇ. ಮೋಕ್ಷವೂ ಭಗವಂತನೇ, ಮೋಕ್ಷಕ್ಕೆ ದಾರಿ ತೋರಿಸುವನೂ ಭಗವಂತನೇ. ಆದರೆ ದಾರಿ ನಡೆಯುವಂತಹ ಜವಾಬ್ದಾರಿ ನಮ್ಮದು. ಭಗವಂತನ ನೆನೆಸ್ಕೊಂಡು ನಡೆದ್ರೆ ಜಗತ್ ಸತ್ಯ, ಮಾಡುವಂಥ ಕರ್ಮಗಳನ್ನು ಭಕ್ತಿಯಿಂದ ಮಾಡಿ. ಇಲ್ಲದೆ ನಾನು ಅಯ್ಯೋ ಹೆಂಗೋ ಟೆಂಪರರಿ ಅಬೋಡು, ಅಲ್ಲಿರ್ಬೋದು ನಮ್ಮನೆ, ಇಲ್ಲಿರ್ಬೋದು ಸುಮ್ಮನೆ, ಸುಮ್ಮನೆ ಯಾಕಿದ್ದೀವಿ ನಾವಿಲ್ಲಿ, ಸುಮ್ಮನೆ ವ್ಯರ್ಥ ಮಾಡೋಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ ಬಂದಿಲ್ಲ ನಾವಿಲ್ಲಿ. ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಅದನ್ನು ರಾಮಾನುಜರು ಹೇಳ್ತಾರೆ, ಈ ಜಗತ್ತು ಸತ್ಯ, ಓಡಿ ಹೋಗಬೇಡ, ನಾಳೆ ಮುಗಿದು ಹೋಯ್ತು ಅಂತ ಅನ್ಬೇಡ. ಈ ಜನ್ಮದಲ್ಲಿ ಚೆನ್ನಾಗಿ ಮಾಡಿಕೊಂಡ್ರೆ ಒಂದು ಇನ್ಕ್ರಿಮೆಂಟ್ ಮುಂದಿನ ಜನ್ಮಕ್ಕೆ. ಹೀಗೆ ಮಾಡ್ತಾ ಮಾಡ್ತಾ ಇನ್ಕ್ರಿಮೆಂಟಲ್ ಗ್ರೋತ್ ಆದರೆ ಒಂದಲ್ಲ ಒಂದು ದಿವಸ ನಾವು ಮೋಕ್ಷ ಮುಟ್ತೀವಿ. ಭಾಗವತದಲ್ಲಿ ಬರ್ತದೆ, ನಾರದ್ರು ಬಂದ್ರಂತೆ, ಒಬ್ಬ ಆಲೋದ್ ಮರದ ಕೆಳಗೆ ಕೂತಿದ್ದಂತ ಬಾಂಬ್ ಧ್ಯಾನ ಮಾಡ್ತಾ, ಅವನ ಕೈ ನಾರದ್ರೆ ಬಂದ್ಬಿಟ್ರಿ ನೀವು, ಬಹಳ ಸಂತೋಷ ಆಯಿತು, ನಾನು ಯಾವತ್ತು ಮುಕ್ತಿ ಆಗ್ತದೆ ಅಂತ ಕೇಳಿದ್ರಂತ. ಅವಂತ ಏನಿಲ್ಲಪ್ಪ, ಈ ಗಿಡದಲ್ಲಿ ಎಷ್ಟು ಎಲೆ ಇದ್ದಾವೆ, ಅಷ್ಟು ಜನ್ಮ ಆದ್ಮೇಲೆ ನಿನ್ನ ಮುಕ್ತಿ ಆಗ್ತದೆ ಅಂತ. ಅಯ್ಯೋ ನಾವು ಇಟ್ಟು ಎಲೆ ಇದ್ದಾವೆ, ಇದು ಬೇಡ ಬೇಡ, ಧ್ಯಾನ ಮಾಡೋದೇ ಬೇಡ ಅಂತ ಹೋಗ್ಬಿಟ್ಟ, ಅವನು ಬಿಟ್ಟೇ ಬಿಟ್ಟ, ಧ್ಯಾನ ಮಾಡೋದೇ ಬಿಟ್ಟ, ಈ ಮುಗಿಯಂಗೆ ಕಾಣಿಸಲ್ಲ ಇದು. ಮುಂದೆ ಹೋದ ನಾರದ್ರು ಹೋದ್ರು, ಇನ್ನೊಬ್ಬಗೆ ಮನುಷ್ಯ ಕೂತಿದ್ದ, ಹುಣಸೆ ಮರದ ಕೆಳಗೆ ಕೂತಿದ್ದ ಅವನು. ಅವನು ಅದೇ ಪ್ರಶ್ನೆ ಕೇಳಿದ, ನನಗೆ ಯಾವಾಗ ಮುಕ್ತಿ ಸ್ವಾಮಿ ಅಂತ. ಹಿಂಗೆ ನೋಡಿದ್ರು, ಎಷ್ಟು ಎಲೆಗಳಿದ್ದಾವೋ ಅಷ್ಟು ಜನ್ಮ ಆಗ್ಬೇಕು ನಿನಗೆ, ಆಮೇಲೆ ಮುಕ್ತಿ ಅಂದ್ರಂತೆ. ಅವನು ಕುಣಿದಾಡಕ್ಕೆ ಶುರು ಮಾಡಿಬಿಟ್ಟಂತೆ, ಅಯ್ಯೋ ಒಂದು ದಿವಸ ಮುಕ್ತಿ ಇದೆಯಲ್ಲ ನನಗೆ ಹಾಗಾದ್ರೆ. ಅವ್ನು ನೋಡಿ ಹೆಂಗೆ ನೋಡೋ ದೃಷ್ಟಿ ಅದು, ಆಲದೆಲೆಕ್ಕಿಂತ ಹುಣಸೆಲೆ ಜಾಸ್ತಿ ಅಲ್ವಾ. ಅವ್ನು ಎಂತ, ಅಯ್ಯೋ ಹಾಗಾದ್ರೆ ಒಂದಿಲ್ಲ ಒಂದು ದಿವಸ ಮುಕ್ತಿ ಇದೆ ಅಂದಂಗಾಯ್ತು, ಭಗವಂತನ ಕೃಪೆ ದೊಡ್ಡದು ಅಂದಂತೆ. ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಇದೆ ಸ್ವಾಮಿ. ರಾಮಾನುಜರಾಗಲಿ, ಶಂಕರರಾಗಲಿ, ಮಧ್ವರಾಗಲಿ, ಅವರೆಲ್ಲ ನಮ್ಮ ಇತಿಮಿತಿಗಳನ್ನು ಮೀರಿ ದೊಡ್ಡವರಾದವರು. ಅವನು ವಿಮರ್ಶೆ ಮಾಡೋ ಶಕ್ತಿ ನಮಗಿಲ್ಲದೆ ಹೋದರೂ ಕೂಡ ನಮ್ಮ ಮಿತಿಗಳೊಳಗೆ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ನಮ್ಮೊಳಗೆ ಭೇದ ಬೇಕಾಗಿಲ್ಲ, ಅವ್ರು ದೊಡ್ಡವರು, ಇವ್ರು ದೊಡ್ಡವರು, ಈ ವಾದ ದೊಡ್ಡದು, ಈ ವಾದ ಸರಿ. ಒಂದ್ಸಲ ಗುಂಡಪ್ಪನವ್ರನ್ನೇ ಕೇಳಿದ್ದೆ ನಾನು, ಸರ್ ಯಾವ ದೊಡ್ಡದು ಸರ್, ದ್ವೈತ ದೊಡ್ಡದ ಅದ್ವೈತ ದೊಡ್ಡದ ಅಂತ ಕೇಳಿದ್ದೆ. ಯಾಕಂದ್ರೆ ಅವರು ಅದ್ವೈತಿಗಳು, ನಾನು ಹುಟ್ಟ ದ್ವೈತಿ, ಹುಟ್ಟ ಅಷ್ಟೇ ಕೇಳಿದೆ ಹೇಗೆ ಅಂತ. ಅವ್ರು ಹೇಳಿದರು, ನೆಕ್ಸ್ಟೇ ತಲೆ ಕೆಡಿಸ್ಕೋಬೇಡಿ, ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ. ಎಷ್ಟು ಚಂದ ಅವ್ರು ಹೇಳೋ ಮಾತು, ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ, ನಿಮ್ಗೆ ಯಾವುದು ಸರಿನೋ ಹಾಗೆ ಬದುಕಿ ಅಂದ್ರು. ಕನೆ ಮಾತದು, ಚೆನ್ನಾಗಿ ಬದುಕೋಣ. ಥ್ಯಾಂಕ್ ಯು.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉಕ್ಕಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾತಿನ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಮಾತಿನ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತರ್. ಇದೀಗ ಒಂದಿಷ್ಟು ಪ್ರಮುಖ ಸುದ್ದಿಗಳು. ಕಾವೇರಿ ಸೌಹಾರ್ದ ಇತ್ಯರ್ಥಕ್ಕೆ ಆದ್ಯತೆ, ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ. ಕೆರೆ ಕಾಲುವೆಗೆ ನೀರು ಬಿಡುಗಡೆ ಎಂದಿದ್ದಾರೆ ಸಿಎಂ. ಕಾವೇರಿ ಭಾಗದ ಅಣೆಕಟ್ಟುಗಳಲ್ಲಿ ಒಳ ಹರಿವಿನ ಪ್ರಮಾಣ 67-68 ಸಾವಿರ ಕ್ಯೂಸೆಕ್ನಷ್ಟಿರುವ ಹಿನ್ನೆಲೆಯಲ್ಲಿ ಕುಡಿಯುವ ಉದ್ದೇಶಕ್ಕೆ ಹಾಗೂ ಕೆರೆಗೆ ನೀರು ತುಂಬಿಸಲು ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ರವಿವಾರ ಮುಖ್ಯಮಂತ್ರಿಯ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸರ್ವಪಕ್ಷಗಳ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 24 ಗಂಟೆಯಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಕಬಿನಿಯಲ್ಲಿ 24 ಸಾವಿರ, ಕೆಆರ್ಎಸ್ನಲ್ಲಿ 22 ಸಾವಿರ, ಹೇಮಾವತಿಯಲ್ಲಿ 11,884, ಹಾರಂಗಿಯಲ್ಲಿ 10,430 ಕ್ಯೂಸೆಕ್ ನೀರು ಒಳ ಹರಿವು ಇದೆ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಡಿಯುವ ನೀರಿನ ಭದ್ರತೆಗೆ ಜಲಾಶಯದಲ್ಲಿ 40 TMC ನೀರು ಉಳಿಸಿಕೊಳ್ಳಬೇಕು. ಅದರಲ್ಲಿ 36 TMC ಕುಡಿಯುವ ಉದ್ದೇಶಕ್ಕೆ ಹಾಗೂ 4 TMC ಆವಿಯಾಗುತ್ತೆ. ಇದರ ನಡುವೆ ಮೊದಲು ಕೆರೆಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಲಾಗುವುದು. ಕುಡಿಯುವ ನೀರಿಗೆ ನಮ್ಮ ಆದ್ಯತೆ ಇರುತ್ತದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದರು. ಇನ್ನು ಕಾವೇರಿ ನದಿ ನೀರು ವಿಚಾರವಾಗಿ ಕೆಲವು ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡುತ್ತಿವೆ. ದೇವರು ಕಳೆದ 2 ದಿನದಿಂದ ಕೃಪೆ ತೋರಿದ ಪರಿಣಾಮ ಪರಿಸ್ಥಿತಿ ಶಾಂತವಾಗಿದೆ. ರೈತರು, ಕನ್ನಡಪರ ಎಲ್ಲಾ ಸಂಘಟನೆಗಳು ಆಗಸ್ಟ್ 13ರಂದು ಹಮ್ಮಿಕೊಂಡಿರುವ ಬಂದನ್ನು ಕೈಬಿಡಬೇಕು. ಸಂಘಟನೆ ಜೊತೆಗೆ ನಾನು ಮತ್ತು ಸಚಿವರು ಚರ್ಚೆ ಮಾಡುತ್ತೇವೆ. ಬಂದ್ ಮಾಡುವುದರಿಂದ ಯಾವುದೇ ಪರಿಹಾರ ಸಿಗಲ್ಲ. ಸರ್ಕಾರವೇ ನಿಮ್ಮ ಪರವಾಗಿ ನಿಂತಿರುವಾಗ ಪ್ರತಿಭಟನೆ ಮಾಡುವ ಅಗತ್ಯವಿಲ್ಲ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಇನ್ನು ಬಹುನಿರೀಕ್ಷಿತ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಣೆಯಲ್ಲಿ ಇನ್ನೂ ಗೊಂದಲಗಳು ಮುಂದುವರೆದಿದ್ದು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಂಪುಟ ಸೇರ್ಪಡೆಯಾಗುವವರ ಹೆಸರನ್ನು ಅಂತಿಮಗೊಳಿಸಿರುವುದರಿಂದ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ತಳಮಳ ಹೆಚ್ಚಾಗಿದೆ. ಹೊಸ ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತಿಯಲ್ಲಿ ಗುರುವಾರ ರಾತ್ರಿ ನಡೆದ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ರವಿವಾರ ನೂತನ ಸಚಿವರ ಹೆಸರನ್ನು ಅಂತಿಮಗೊಳಿಸಿ ಕಳುಹಿಸಿಕೊಡುವುದಾಗಿ ರಾಜ್ಯ ನಾಯಕರಿಗೆ ತಿಳಿಸಲಾಯಿತು. ಆದರೆ ಕೇರಳ ಪ್ರವಾಸದಲ್ಲಿರುವ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲಾ ಬೆಂಗಳೂರಿಗೆ ಭೇಟಿ ನೀಡುವ ಕುರಿತು ಯಾವುದೇ ಮಾಹಿತಿ ಇಲ್ಲದಿರುವುದರಿಂದ ಆಕಾಂಕ್ಷಿಗಳು ಸೋಮವಾರ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆಯೋ ಇಲ್ಲವೋ ಎಂಬ ಗೊಂದಲಕ್ಕೆ ಸಿಲುಕಿದ್ದಾರೆ. ಸೋಮವಾರ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಲೋಕಭವನಕ್ಕೆ ಮುಖ್ಯಮಂತ್ರಿ ಕಚೇರಿಯಿಂದ ಸೂಚಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಮೌಖಿಕವಾಗಿ ನೀಡುವ ಸೂಚನೆಯನ್ನು ಆಧರಿಸಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಕಷ್ಟ. ಲಿಖಿತವಾಗಿ ಸೂಚನೆ ನೀಡಿದರೆ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ಎಂದು ಲೋಕಭವನ ಸಿಎಂ ಕಚೇರಿ ತಿಳಿಸಿದೆ ಎಂದು ತಿಳಿದುಬಂದಿದೆ. ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಹೋರಾಡಲು 100 ವಾರಗಳ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರವಿವಾರ ಘೋಷಿಸಿದ್ದಾರೆ. ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದ್ದಾರೆ. ಮಾದಕ ದ್ರವ್ಯ ಸಾಗಣೆಯನ್ನು ಹತ್ತಿಕ್ಕುವ ಕಾರ್ಯಾಚರಣೆಯನ್ನು ಕೇಂದ್ರ ಸರ್ಕಾರ ತೀವ್ರಗೊಳಿಸಿದ್ದು, ಈ ನಿಟ್ಟಿನಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಹಾಗೂ 1,000,000,000 ಕೋಟಿ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಬಳಕೆ ಯುವಜನತೆಯ ಭವಿಷ್ಯಕ್ಕೆ ಅತಿದೊಡ್ಡ ಅಪಾಯವಾಗಿದೆ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಹಲವೆಡೆ ಮುಂದಿನ 7 ದಿನಗಳ ಕಾಲ ಮಳೆಯಾಗಲಿದ್ದು, ಹವಾಮಾನ ಇಲಾಖೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗೆ ಅಲರ್ಟ್ ಘೋಷಿಸಿದೆ. ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಭಾರೀ ಮಳೆಯಾಗುತ್ತಿರುವುದರಿಂದ ರೆಡ್ ಅಲರ್ಟ್ ನೀಡಲಾಗಿದೆ. ಇನ್ನು ಕರಾವಳಿಯ ಉಳಿದ ಜಿಲ್ಲೆಯಾದ ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಮಲೆನಾಡು ಜಿಲ್ಲೆಯಾದ ಹಾಸನ, ಕೊಡಗು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬಳ್ಳಾರಿ, ಬೆಂಗಳೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ರವಿವಾರ ಮುಂಜಾನೆ ಗುಡ್ಡ ಕುಸಿತ ಸಂಭವಿಸಿ ಮಗು ಸೇರಿದಂತೆ ಒಂದೇ ಕುಟುಂಬದ ಮೂವರು ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ಮೃತರನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕೊಕ್ಕರೆಗಾರು ಗ್ರಾಮದ ಮಲ್ಲಿಕಾರ್ಜುನ, ನಾಗವೇಣಿ ಮತ್ತು ಸಂತೋಷ ಎಂಬ ಸಣ್ಣ ಮಗು ಎಂದು ಗುರುತಿಸಲಾಗಿದೆ. ಮಣ್ಣಿನ ಅವಶೇಷಗಳಡಿ ಸಿಲುಕಿ ತೀವ್ರ ಅಸ್ವಸ್ಥಗೊಂಡಿದ್ದ ಹನುಮಂತ ಎಂಬವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಕಂದಾಯ ಮತ್ತು ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ ಎರಡೂ ದಿನಗಳಿಂದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರುವುದರಿಂದ ಗುಡ್ಡ ಕುಸಿತಕ್ಕೆ ಕಾರಣ ಎನ್ನಲಾಗಿದೆ. ಮೃತರು ತಮ್ಮಡಿಕೊಪ್ಪ ಕೆರೆ ಬಳಿಯ ಕೆಳಭಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸಿಸುತ್ತಿದ್ದರು. ಘಟನೆಯಲ್ಲಿ ಪಕ್ಕದ ಶೆಡ್ನಲ್ಲಿದ್ದವರಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕೆಲವು ದಿನಗಳಿಂದ ಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮ ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಗಮನಾರ್ಹವಾಗಿ ಏರಿಕೆಯಾಗಿದೆ. ರವಿವಾರ ಸಂಜೆ 4 ಗಂಟೆ ಸುಮಾರಿಗೆ ನದಿಯ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗಿದ್ದು 8.6 ಮೀಟರ್ ತಲುಪಿತ್ತು. ಬಳಿಕ ನೀರಿನ ಹರಿವು ನಿಧಾನವಾಗಿ ಇಳಿಮುಖವಾಗುತ್ತಿದ್ದು ರಾತ್ರಿ ವೇಳೆಗೆ 8.5 ಮೀಟರ್ ಮಟ್ಟದಲ್ಲಿ ಹರಿಯುತ್ತಿದೆ. ನದಿಯ ನೀರಿನ ಮಟ್ಟ ಏರಿಕೆಯಿಂದ ಪಾಣೆಮಂಗಳೂರು ಆಲಡ್ಕಪಡ್ಪು ಪ್ರದೇಶಗಳ ಸುಮಾರು 15 ಮನೆಗೆ ನೀರು ನುಗ್ಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿನ ನಿವಾಸಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ತಗ್ಗು ಪ್ರದೇಶಗಳಾದ ಆಲಡ್ಕ, ಕಂಚಿಕಾರ್ಪೇಟೆ, ಬಂಟ್ವಾಳ, ಕೋಟಕಣಿ ಭಾಗಗಳ ರಸ್ತೆಗಳಿಗೆ ನೀರು ಹರಿದು ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಪಾಣೆಮಂಗಳೂರಿನ ಬಯಂಕೇಶ್ವರ ದೇವಸ್ಥಾನದ ಸುತ್ತಮುತ್ತಲಿಗೂ ನೀರು ತಲುಪಿದೆ. ಈ ಬಾರಿ ಮಳೆಗಾಲದಲ್ಲಿ ಇದೇ ಮೊದಲ ಬಾರಿಗೆ ನೇತ್ರಾವತಿ ನದಿ ಮೈದುಂಬಿ ಹರಿಯುತ್ತಿದೆ. ನೇತ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಿವಿಧ ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದ್ದು ಹೆಚ್ಚಿನ ಪ್ರಮಾಣದ ನೀರನ್ನು ಕೆಳಭಾಗಕ್ಕೆ ಹರಿಬಿಡಲಾಗಿದೆ. ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ಮೊಕ್ಕಾಂ ಹೂಡಿ ಪರಿಸ್ಥಿತಿಯನ್ನು ನಿರಂತರವಾಗಿ ಅವಲೋಕಿಸುತ್ತಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಕಂದಾಯ ನಿರೀಕ್ಷಕ ವಿಜಯ ಆರ್, ಗ್ರಾಮ ಆಡಳಿತಾಧಿಕಾರಿ ಪ್ರಶಾಂತ್, ಸಿಬ್ಬಂದಿ ಸದಾಶಿವ ಕೈಕಂಬ ನದಿ ತೀರದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಹವಾಮಾನ ಇಲಾಖೆಯು ಭಾರೀ ಮಳೆ ಮುನ್ಸೂಚನೆ ನೀಡಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉಪವಿಭಾಗದ ಮಂಗಳೂರು, ಬಂಟ್ವಾಳ, ಮೂಡಬಿದ್ರೆ, ಮುಲ್ಕಿ, ಉಳ್ಳಾಲ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಎಲ್ಲ ವಸತಿ ಶಾಲೆಗೆ ಆಗಸ್ಟ್ 3ರಂದು ಅಂದರೆ ಇವತ್ತು ರಜೆ ಸಾರಲಾಗಿದೆ. ಪುತ್ತೂರು ಉಪವಿಭಾಗದ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ತಾಲೂಕುಗಳ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆ, ಪಿಯು ಕಾಲೇಜುಗಳು ಮತ್ತು ಎಲ್ಲ ಐಟಿಐ ಡಿಪ್ಲೊಮಾ ಕಾಲೇಜುಗಳಿಗೆ ಆಗಸ್ಟ್ 3ರಂದು ರಜೆ ಘೋಷಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಸುಳ್ಯ ತಾಲೂಕಿನಲ್ಲಿ ಶನಿವಾರ ರಾತ್ರಿ ಮತ್ತು ರವಿವಾರ ಭಾರಿ ಮಳೆಯಾಗಿದ್ದು ಅಲ್ಲಲ್ಲಿ ಗುಡ್ಡ ಕುಸಿದು ಮನೆಗಳಿಗೆ ಹಾನಿಯಾಗಿದ್ದು ಅಂಗಡಿಗೆ ನೀರು ನುಗ್ಗಿರುವುದು ವರದಿಯಾಗಿದೆ. ಪಯಸ್ವಿನಿ ನದಿ ನೀರು ಉಕ್ಕಿ ಹರಿದ ಪರಿಣಾಮ ರಾಷ್ಟೀಯ ಹೆದ್ದಾರಿಯ ವಾಹನ ಸಂಚಾರದಲ್ಲಿ ವ್ಯತ್ಯಯವುಂಟಾಯಿತು. ಭಾರೀ ಮಳೆಯಿಂದ ಪಯಸ್ವಿನಿ ನದಿ ಉಕ್ಕಿ ಹರಿದು ಪರಿಣಾಮ ಪೆರಾಜೆಯಿಂದ ಅರಂಬೂರು ತನಕ ನದಿ ಬದಿಯಲ್ಲಿ ಸಾಗುವ ರಾಷ್ಟೀಯ ಹೆದ್ದಾರಿಗೆ ಸಮಾನಾಂತರವಾಗಿ ನೀರಿನ ಮಟ್ಟ ಏರಿಕೆಯಾಗಿ ಅರಂಬೂರು ಭಾಗದ ಪಾಲಡ್ಕದಲ್ಲಿ ನದಿಯ ನೀರು ಮಂಗಳೂರು ಮೈಸೂರು ರಾಷ್ಟೀಯ ಹೆದ್ದಾರಿಗೆ ನುಗ್ಗಿತ್ತು. ಇದರಿಂದಾಗಿ ಹೆದ್ದಾರಿ ಕೂಡ ಜಲಾವೃತಗೊಂಡಿತ್ತು. ಶನಿವಾರ ರಾತ್ರಿ ಪೆರಾಜೆ ಸಮೀಪ ಕಲ್ಚರ್ಪೆಯಲ್ಲಿ ಬರೆ ಕುಸಿದು ರಸ್ತೆಗೆ ಬಿದ್ದಿದ್ದು ಇದರಿಂದ ಸಂಚಾರದಲ್ಲಿ ವ್ಯತ್ಯಯವುಂಟಾಯಿತು. ಬಳಿಕ ಜೆಸಿಬಿ ಮೂಲಕ ಮಣ್ಣು ತೆರವು ಮಾಡಲಾಯಿತು. ಆಲಟ್ಟಿ ಪಂಚಾಯತ್ ವ್ಯಾಪ್ತಿಯ ಕೂರ್ನಡ್ಕ ಎಂಬಲ್ಲಿ ಉಮೇಶ ನಾಯ್ಕ ಎಂಬವರ ಮನೆಯ ಹಿಂಬದಿ ಬರೆ ಜರಿದು ಮನೆಯ ಗೋಡೆಗೆ ಹಾನಿಯಾಗಿದೆ. ಸುಳ್ಯನಗರದ ಕೇರ್ಪಳದ ಬಸ್ಮಡ್ಕ ನೆಲ್ಲಿಬಂಗಾರಡ್ಕ ಎಂಬಲ್ಲಿ ವಿಶ್ವನಾಥ ಎಂಬವರ ಮನೆಯ ಹಿಂಬದಿಯ ಬರೆ ಕುಸಿದು ಹಾನಿಯಾಗಿದೆ. ಇನ್ನು ಉಪ್ಪಿನಂಗಡಿಯ ಮಠ ಎಂಬಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಬಂದ ಗಂಡಸಿನ ಮೃತದೇಹವೊಂದು ನದಿ ಬದಿಯ ಪೊದೆಯಲ್ಲಿ ಪತ್ತೆಯಾಗಿದ್ದು ಇದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ಮೃತದೇಹವನ್ನು ದಡಕ್ಕೆ ತಂದರು. ಬಳಿಕ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಯಿತು. ಸುಮಾರು 30-40 ವಯೋಮಾನದ ವ್ಯಕ್ತಿಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿ ಸ್ಥಳೀಯ ನಿವಾಸಿ ಕೆ ಮೊಹಮ್ಮದ್ ನಾಸಿರಿ ಎಂಬವರು ನೀಡಿದ ದೂರಿನ ಮೇರೆಗೆ ಉಪ್ಪಿನಂಗಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತರ ಗುರುತು ಪತ್ತೆಯಾದಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವಂತೆ ಪೊಲೀಸ್ ಇಲಾಖೆ ತಿಳಿಸಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಾಹನಗಳಿಗೆ ಅನುಮೋದಿತ ದರ ಪಟ್ಟಿಯ ಅನ್ವಯ ಶುಲ್ಕ ವಿಧಿಸಲಾಗುತ್ತಿದ್ದು, ಇವುಗಳನ್ನು ಯಾವುದೇ ನಿರ್ದಿಷ್ಟ ವರ್ಗದ ವಾಹನಗಳಿಗೆ ಮಾತ್ರ ಅನ್ವಯಿಸಲಾಗುತ್ತಿಲ್ಲ. ಈ ಶುಲ್ಕವನ್ನು ಅನಿಯಂತ್ರಿತ ಅಥವಾ ಕಾನೂನುಬಾಹಿರ ಎಂದು ಹೇಳುವುದು ಸರಿಯಲ್ಲ. ದರಪಟ್ಟಿ ವಿವರಗಳಿಗಾಗಿ ಜಾಲತಾಣಕ್ಕೆ ಭೇಟಿ ನೀಡಬಹುದು ಎಂದು ಎಂಐಎ ಸ್ಪಷ್ಟಪಡಿಸಿದೆ. ಪಿಕಪ್ ಮತ್ತು ಡ್ರಾಪ್ ನೀತಿಯು ಟ್ಯಾಕ್ಸಿ ಸೇರಿದಂತೆ ಎಲ್ಲ ವಾಣಿಜ್ಯ ನಾಲ್ಕು ಚಕ್ರದ ವಾಹನಕ್ಕೆ ಏಕರೂಪದ ಪ್ರಕಟಿತ ದರ ರಚನೆಯನ್ನು ಅನ್ವಯಿಸುತ್ತಿದೆಯೇ ಹೊರತು ಸಾಂಪ್ರದಾಯಿಕ ಟ್ಯಾಕ್ಸಿ ಚಾಲಕರನ್ನು ಗುರಿಯಾಗಿಸಿಕೊಂಡು ರೂಪಿಸಲಾಗಿಲ್ಲ. ದೇಶದ ಎಲ್ಲ ಪ್ರಮುಖ ವಿಮಾನ ನಿಲ್ದಾಣದಲ್ಲಿ ಇರುವಂತೆ ಪ್ರಯಾಣಿಕರನ್ನು ಇಳಿಸಲು ಸಣ್ಣ ಉಚಿತ ಅವಧಿಯನ್ನು ನೀಡಲಾಗುತ್ತೆ. ಆ ಬಳಿಕ ಟರ್ಮಿನಲ್ ಬಳಿಯ ದಟ್ಟಣೆ ನಿಯಂತ್ರಿಸಲು, ವಾಹನ ದಟ್ಟಣೆ ತಡೆಗಟ್ಟಲು ಮತ್ತು ಹಿರಿಯ ನಾಗರಿಕರು ಹಾಗೂ ಚಲನಶೀಲತೆ ಸಮಸ್ಯೆ ಇರುವವರು ಸೇರಿದಂತೆ ಎಲ್ಲ ಪ್ರಯಾಣಿಕರಿಗೆ ಕರ್ಬ್ ಸೈಡ್ ಸುಗಮವಾಗಿ ಚಲಿಸುವಂತೆ ಮಾಡಲು ಸಮಯಾಧಾರಿತ ಶುಲ್ಕವನ್ನು ವಿಧಿಸಲಾಗುತ್ತೆ. ಟ್ಯಾಕ್ಸಿಗಳಿಗೆ ಪ್ರಯಾಣಿಕರನ್ನು ಡ್ರಾಪ್ ಮಾಡಲು ಮತ್ತು ವಿಮಾನ ನಿಲ್ದಾಣದಿಂದ ನಿರ್ಗಮಿಸಲು ನೀಡಲಾಗುವ 10 ನಿಮಿಷಗಳ ಉಚಿತ ಅವಧಿ ಈಗಲೂ ಜಾರಿಯಲ್ಲಿದೆ. ಆದರೆ ಈ ಅವಧಿಯಲ್ಲಿ ಪ್ರಯಾಣಿಕರನ್ನು ಪಿಕಪ್ ಮಾಡುವುದನ್ನು ವಾಣಿಜ್ಯ ಕಾರ್ಯಾಚರಣೆ ಎಂದು ಪರಿಗಣಿಸಿ ಅದಕ್ಕೆ ಅನುಗುಣವಾಗಿ ಶುಲ್ಕ ವಿಧಿಸಲಾಗುತ್ತದೆ ಎಂದು ವಿಮಾನ ನಿಲ್ದಾಣ ಸ್ಪಷ್ಟಪಡಿಸಿದೆ. ಕೇಳುಗರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ಕೇಳುಗ್ರಿ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಆರೋಗ್ಯ ಸಾರಂಗ್ ಮತ್ತು ಕೊಂಕಣಿ ಕಾರ್ಯಕ್ರಮ ಬ್ಯಾರಿ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತೆ. 9:30 ಕನ್ನಡ ಕಾರ್ಯಕ್ರಮ, 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. 11:00 ಯಕ್ಷಗಾನದಲ್ಲಿ ಚತುರ್ಜನ್ಮ ಮೋಕ್ಷ ಭಾಗ 4 ಪ್ರಸಾರವಾಗುತ್ತೆ. 11:30 ತುಳು ಕಾರ್ಯಕ್ರಮದಲ್ಲಿ ನಾರದರ್ ವಕಾಲತ್ ಭಾಗ 3 ನಾಟಕ ಪ್ರಸಾರವಾಗುತ್ತೆ. 12:00 3:00 ತುಳು ಹಾಡು ಬಾವಲಹರಿ ಜನಪದ ಹಾಡುಗಳು ಪ್ರಾದೇಶಿಕ ವಾರ್ತೆ ಪ್ರಸಾರಗೊಳ್ಳುತ್ತೆ. 3:00 SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತೆ. 4:00 ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಪ್ರಸಾರ. 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವರ

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್.
1: ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇಂದು ನಾನು ಡಾಕ್ಟರ್ ಯಶ್ವಿತಾ, ತಜ್ಞ ವೈದ್ಯೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು, ತಮಗೆ ವೃಕ್ಷ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಬಯಸುತ್ತೇನೆ. ಈ ವರ್ಷ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಘೋಷವಾಕ್ಯವು ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಆಯುರ್ವೇದದ ಪಾಲನೆ ಮನುಷ್ಯರಿಗೆ ಎಷ್ಟು ಮುಖ್ಯವೋ ಗಿಡಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಇದು ಅತಿ ಮುಖ್ಯವಾಗಿದೆ. ಸೊ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತದ ಪುರಾತನ ಜ್ಞಾನ ಪದ್ಧತಿಗಳ ಒಂದು ಅಪರೂಪ ಮತ್ತು ಅತ್ಯಂತ ಪ್ರಮುಖ ಶಾಖೆಯ ಬಗ್ಗೆ ಮಾತನಾಡಲಿದ್ದೇನೆ. ಇದು ವೃಕ್ಷ ಆಯುರ್ವೇದ. ಅಂದರೆ ಆಯುರ್ವೇದದ ಮೂಲಕ ಗಿಡಮರಗಳನ್ನು ಹೇಗೆ ಸಂರಕ್ಷಿಸಬಹುದು? ಹೌದು, ಆಯುರ್ವೇದ ಹೇಗೆ ಮಾನವನ ದೇಹ ಹಾಗೂ ಮನಸ್ಸನ್ನು ಆರೋಗ್ಯಕರವಾಗಿ ಉಳಿಸಲು ಮಾರ್ಗದರ್ಶಿಸುತ್ತದೋ ಹಾಗೆಯೇ ವೃಕ್ಷಾಯುರ್ವೇದ ಮರಗಳು, ಬೆಳೆಗಳು ಮತ್ತು ಅರಣ್ಯಗಳ ಆರೋಗ್ಯ ಕಾಪಾಡುವ ಮಾರ್ಗಗಳನ್ನು ತಿಳಿಸುತ್ತದೆ. ಸೊ ವೃಕ್ಷ ಆಯುರ್ವೇದ ಎಂಬುದು ಪುರಾತನ ಭಾರತದಲ್ಲಿ ಇದು ರೂಪುಗೊಂಡ ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ. ಇದು ಅಗ್ನಿ ಪುರಾಣದ ಒಂದು ಅಂಶವೂ ಹೌದು. ಹಾಗೂ ಈ ಶಾಸ್ತ್ರವನ್ನು ಸುರಪಾಲ ವೃಕ್ಷಾಯುರ್ವೇದ ಎಂಬ ಪಠ್ಯದಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ವಿವರಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗ್ತದೆ. ಅಂದರೆ ಕ್ಷಾರಂಧರ ಸಂಹಿತ ಆಗ್ಬೋದು, ಧನ್ವಂತರಿ ನಿಘಂಟು, ರಾಜನಿಘಂಟು, ಹಾಗೆ ಪುರಾತನ ಗ್ರಂಥಗಳಲ್ಲಿ ಇವುಗಳ ಒಂದು ಅಂಶವನ್ನು ನಾವು ಪಡಿಬೋದಾಗಿದೆ. ಸೊ ಇದರಲ್ಲಿ ನಾವು ಮೇನ್ ಆಗಿ ಏನು ಕಾಣ್ಬೋದು ಈ ವೃಕ್ಷ ಆಯುರ್ವೇದದಲ್ಲಿ ಅಂದರೆ, ಆರೋಗ್ಯಕರ ಮರಗಳು ಮತ್ತು ಬೆಳೆಗಳನ್ನು ಬೆಳೆಯುವ ವಿಧಾನ, ಸೊ ನೈಸರ್ಗಿಕ ಮಣ್ಣಿನ ನಿರ್ವಹಣೆ, ಸಸ್ಯ ರೋಗಗಳ ತಡೆ ಮತ್ತು ಚಿಕಿತ್ಸೆ, ಋತುಕಾಲದ ಪ್ರಕಾರ ಮರಗಳ ಆರೈಕೆ, ಮನುಷ್ಯ ಮತ್ತು ಸಸ್ಯ ನಡುವಿನ ಭಾವನಾತ್ಮಕ ಸಂಪರ್ಕ, ಅಂದರೆ ಗಿಡಗಳಿಗೂ ಮನುಷ್ಯನ ರೀತಿಯ ಆರೈಕೆ ತುಂಬ ಮುಖ್ಯ. ಸೊ ಇದರಲ್ಲಿ ನಮಗೆ ಏನು ಸೂಕ್ಷ್ಮವಾಗಿ ನೋಡಿದರೆ, ಚರಕ ಸುಶ್ರುತರು ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯವನ್ನು ವಿವರಿಸಿದ ಹಾಗೆಯೇ ವೃಕ್ಷಾಯುರ್ವೇದ ವೃಕ್ಷಗಳ, ಅಂದರೆ ವೃಕ್ಷದಲ್ಲಿರುವ ಬೇರು, ಎಲೆ, ರಸ, ಕಾಂಡ, ಹೂವು, ಹಣ್ಣು ಇವುಗಳ ಸಂಪೂರ್ಣ ಆರೈಕೆಯ ಬಗ್ಗೆ ವಿವರಿಸ್ತದೆ. ಸೊ ಇದರಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಎಷ್ಟು ಹೋಲಿಸ್ಟಿಕ್ ಆಗಿತ್ತು ಎಂಬುದನ್ನು ನಾವು ಕಾಣಬಹುದು. ಅದು ಕೇವಲ ವ್ಯಕ್ತಿಯ ಆರೋಗ್ಯವಲ್ಲದೆ ಸಂಪೂರ್ಣ ಪರಿಸರದ ಸಮತೋಲನೆಯ ಬಗ್ಗೆನೂ ಪರಿಗಣಿಸ್ತದೆ. ಸೊ ಈಗ ಆಯುರ್ವೇದದಲ್ಲಿ ನಾವು ನೋಡೋದಾದರೆ ಎಲ್ಲವೂ ಒಂದು ಪಂಚಮಹಾಭೂತಗಳ ಸಂಕೀರ್ಣವಾಗಿದೆ ಅಂತ ನಾವು ಹೇಳ್ತೇವೆ. ಸೊ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ತತ್ವಗಳಿಂದ ಕೂಡಿರ್ತದೆ. ಸಸ್ಯಗಳು ಕೂಡ ಮನುಷ್ಯರಂತೆ ಅವುಗಳಲ್ಲಿ ದೋಷಗಳು, ಧಾತುಗಳು ಮತ್ತು ಅಗ್ನಿಯು ಇರುತ್ತದೆ. ಸೊ ಹೇಗೆ ಅಂದರೆ, ಬೇರುಗಳು ಅದು ಅದರ ಜೀರ್ಣಾಂಗವಾಗಿವೆ, ಇದರಿಂದ ಆಹಾರಗಳು ಹೀರಿಕೊಳ್ತದೆ. ಇನ್ನು ಮರದ ಕಾಂಡ ಅಂದರೆ ದೇಹದ ಅಸ್ಥಿತರ, ಇದು ಗಿಡದ ಅಥವಾ ವೃಕ್ಷದ ರಸ ಅಂದರೆ ರಕ್ತ ಅಂದರೆ ಪೋಷಕಗಳನ್ನು ಇದರಿಂದ ಹರಡ್ತದೆ. ಸೊ ಎಲೆಗಳು ಒಂದು ಉಸಿರಾಟದ ಅಂಶಗಳು, ಸೂರ್ಯಕಾಂತಿಯನ್ನು ಇದು ಹೀರಿಕೊಳ್ತದೆ. ಇನ್ನು ಬಂದು ಹೂ ಮತ್ತು ಹಣ್ಣುಗಳು ಪುನರ್ಜನನದ ಅಂಗಗಳು. ಹೀಗಾಗಿ ಸಸ್ಯದ ಆರೈಕೆ ಅನ್ನೋದು ಜೀವಿಯ ದೇಹದ ಆರೈಕೆಯಂತೆಯೇ ಮತ್ತು ನಾಜೂಕಾಗಿ ಮತ್ತು ಸಹಜವಾಗಿ ಮಾಡಬೇಕಾಗಿದೆ. ಸೊ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂದು ನಾವು ಈ ವಿಷಯವನ್ನು ಏಕೆ ಚರ್ಚಿಸಬೇಕು ಅಂತ. ಸೊ ಇಂದಿನ ಕೃಷಿಯಲ್ಲಿ ನಾವು ಈ ನೈಸರ್ಗಿಕ ಪದ್ಧತಿಗಳನ್ನು ಮರೆತಿದ್ದೇವೆ. ಬರೀ ಈ ರಾಸಾಯನಿಕ ರಸಗೊಬ್ಬರ, ಪೆಸ್ಟಿಸೈಡ್ಸ್ಗಳು, ಅದರಿಂದ ಬಳಕೆ ಮಾಡಿ ಈ ಮಣ್ಣು ಜೀವಜಾಲ, ಪಕ್ಷಿ, ಮನುಷ್ಯ ಎಲ್ಲರಿಗೂ ಹಾನಿಕಾರಕವಾಗಿದೆ. ಸೊ ವೃಕ್ಷಾಯುರ್ವೇದ ಇದಕ್ಕೆ ಪರ್ಯಾಯ ಮಾರ್ಗವಾಗಿದೆ. ಇದು ಸಹಜ, ಪರಿಸರ ಸ್ನೇಹಿ ಮತ್ತು ಸುದೀರ್ಘಕಾಲಿಕ ಪರಿಹಾರವನ್ನು ನೀಡುತ್ತದೆ. ಸೊ ವೃಕ್ಷಾಯುರ್ವೇದದಲ್ಲಿ ನಿರೂಪಿಸಲಾದ ಪ್ರಮುಖ ಅಂಶಗಳು ಇಂದಿನ ಕಾಲಮಾನಕ್ಕೂ ಅದು ಪ್ರಚಲಿಕೆಯಲ್ಲಿರುತ್ತದೆ. ಅಂದರೆ ಈಗ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮತ್ತು ಸಿದ್ಧತೆ. ಸೊ ಆಯುರ್ವೇದದ ಮಣ್ಣು ಅದರ ರುಚಿ, ಪರಿಮಳ ಹಾಗೂ ಸಂವೇದನದ ಆಧಾರದಲ್ಲಿ ನಾವು ವರ್ಗೀಕರಿಸುತ್ತೇವೆ. ಈಗ ಎಕ್ಸಾಂಪಲ್ ಆಗಿ ಸಿಹಿಯಾದ ಕಪ್ಪು ಮಣ್ಣು ಔಷಧೀಯ ಸಸ್ಯಗಳಿಗೆ ಉತ್ತಮವಾಗ್ತದೆ. ಸೊ ಇಂಥ ಮಣ್ಣುಗಳ ಸಿದ್ಧತೆಯನ್ನು ನಾವು ರಸಗೊಬ್ಬರ, ಬೂದಿ ಮತ್ತು ಕಾಂಪೋಸ್ಟ್ಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಬಹುದಾಗ್ತದೆ. ಇಂದಿನ ವಿಜ್ಞಾನವು ಇದಕ್ಕೆ ಪೂರಕವಾಗಿದೆ. ಅಂದರೆ ಈಗಿನ ಈ ಕೃಷಿಯದಲ್ಲಿಯೂ ಸಹ ನಾವು ನೋ ಟಿಲ್ಟ್ ಫಾರ್ಮಿಂಗ್, ಕವರ್ ಕ್ರಾಪ್ಸ್ ಇಂಥವುಗಳಿಗೆಲ್ಲ ಆದ್ಯತೆ ನೀಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಹೋಗಿ ಈ ಸಸ್ಯಗಳ ಬೀಜ ಸಂಸ್ಕರಣೆ. ಸೊ ಈ ಬೀಜಗಳನ್ನು ಗೋಮೂತ್ರದ ಮಿಶ್ರಣದಲ್ಲಿ ನಾವು ನೆನೆಸುವುದರಿಂದ ಅದರ ಉಗಮ ಶಕ್ತಿ ಹೆಚ್ಚುತ್ತದೆ. ಸೊ ಇದಲ್ಲದೆ ನಿಂಬೆ, ಅರಶಿನ ಅಥವಾ ಗೋಮಯ, ತುಪ್ಪ, ಹಾಲು, ಬೆಲ್ಲಗಳಿಂದ ಈ ಬೀಜ ಸಂಸ್ಕರಣೆ ಮಾಡಿದ್ದಲ್ಲಿ ಅದರ ಬೆಳೆಯು ಚೆನ್ನಾಗಿ ಬರ್ತದೆ. ಸೊ ಇಂದಿನ ಕೃಷಿಯಲ್ಲಿ ಇದಕ್ಕೆ ಬೀಜ ಕೋಟಿಂಗ್ ಮತ್ತು ಜೈವಿಕ ಇನಾಕ್ಯುಲೇಷನ್ ಬಳಸಲಾಗುತ್ತದೆ. ಇನ್ನು ಮುಂದೆ ಹೋಗಿ ನಕ್ಷತ್ರ ಆಧಾರಿತ ಕಲ್ಟಿವೇಷನ್, ಅಂದರೆ ಚಂದ್ರಮಾಸದ ದಿನಗಳು ಮತ್ತು ನಕ್ಷತ್ರಗಳನ್ನು ಆಧರಿಸಿ ಬೆಳೆ ಬೆಳೆಸುವುದು, ಇದೆಲ್ಲದರ ಮಾರ್ಗದರ್ಶನ ವೃಕ್ಷಾಯುರ್ವೇದದಲ್ಲಿ ವಿವರಿಸಿದ್ದಾರೆ. ಸೊ ಇದನ್ನು ಇಂದಿನ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮೈಕ್ರೋಬಯಾಲ್ ಗುಣಗಳಿಗೆ ಇದು ಹೇಗೆ ಅಂತ ಹೇಳಿ ಇದರ ಬಗ್ಗೆನೂ ಅಧ್ಯಯನ ಮಾಡ್ತಾ ಇದೆ. ಸೊ ಮುಂದೆ ಹೋಗಿ ನೈಸರ್ಗಿಕ ಗೊಬ್ಬರ, ಈ ಜೀವಾಮೃತ, ಪಂಚಗವ್ಯ ಇತ್ಯಾದಿ, ಗೋಮಯ, ಗೋಮೂತ್ರ ಇವುಗಳಿಂದ ತಯಾರು ಮಾಡುವ ಹೇಗೆ ನಾವು ನೈಸರ್ಗಿಕ ಗೊಬ್ಬರವನ್ನು ತಯಾರು ಮಾಡಬಹುದು ಎಂಬುದರ ಬಗ್ಗೆಯೂ ಸಹ ಈ ವೃಕ್ಷಾಯುರ್ವೇದದಲ್ಲಿ ತಿಳಿಸಿದ್ದಾರೆ. ಸೊ ಈಗಿನ ಕಾಲದಲ್ಲಿಯೂ ಸಹ ನಾವು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ವರ್ಮಿ ಕಂಪೋಸ್ಟ್, ಬಯೋಫರ್ಟಿಲೈಸರ್ಸ್ ಹೀಗೆ ಇವುಗಳೆಲ್ಲ ಬಳಕೆಯಲ್ಲಿದೆ. ಇನ್ನು ಮುಂದೆ ಈ ಗಿಡಗಳ ಕಾಯಿಲೆಗಳ ಬಗ್ಗೆನೂ ಈ ಶಾಸ್ತ್ರದಲ್ಲಿ ವಿವರಣೆ ಆಗಿದೆ. ಅಂದರೆ ಉದಾಹರಣೆಗೆ ಗಿಡದಲ್ಲಿ ಸ್ತಬ್ಧತೆ ಅಥವಾ ಗಟ್ಟಿತನ, ಇದು ಗಾಳಿಯ ಅತಿಮಟ್ಟ ಅಥವಾ ನೀರಿನ ಕೊರತೆಯಿಂದ ಆಗಿರಬಹುದು. ಅಥವಾ ಗಿಡ ಬಾಡಿಕೆ ಆಗೋದು ಅಂದರೆ ತೇವದ ಕೊರತೆ ಅಥವಾ ತೀವ್ರ ಉಷ್ಣತೆಯಿಂದ ಆಗಿರಬಹುದು. ಅಥವಾ ಗಿಡದಲ್ಲಿರುವ ಗಾಯಗಳು, ಇದು ಭೌತಿಕ ಹಾನಿ ಅಥವಾ ಹುಳುಗಳಿಂದ ಆಗಿರಬಹುದು. ಅಥವಾ ಗಿಡದಲ್ಲಿ ಬಣ್ಣ ಬದಲಾವಣೆ ಆಗೋದು, ಇದು ಕೆಲವು ಪೋಷಕಾಂಶಗಳ ಕೊರತೆಯಿಂದ ಆಗಿರಬಹುದು. ಸೊ ಇದರ ಎಲ್ಲದಕ್ಕೆ ಪರಿಹಾರವೂ ಸಹ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಔಷಧೀಯ ಲೇಪನ ಮಾಡೋದಾಗಲಿ, ತ್ರಿಫಲ ಕಷಾಯ ಸ್ಪ್ರೇ ಅಥವಾ ಗೋಮೂತ್ರ ನಿಂಬೆಹಣ್ಣಿನ ಸ್ಪ್ರೇ, ಇವು ಎಲ್ಲವೂ ಸಿಂಪಲ್ ಹಾಗೂ ತುಂಬ ಪರಿಹಾರ ಸ್ನೇಹಿಯಾಗಿದ್ದು ಅದರ ಮಣ್ಣಿನ ದೀರ್ಘಕಾಲೀನ ಆರೋಗ್ಯವನ್ನು ಇದು ಬೆಳೆಸುತ್ತದೆ. ಇಂದಿನ ವೈಜ್ಞಾನಿಕ ಇದರಲ್ಲಿ ಇದನ್ನು IPM ಅಂದರೆ ಇಂಟಗ್ರೇಟಿವ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿ ಅಥವಾ ಬಯೋಪೆಸ್ಟಿಸೈಡ್ಸ್ಗಳನ್ನು ಬಳಕೆ ಮಾಡ್ತಾರೆ. ಇನ್ನು ನಾವು ನಮ್ಮ ಈ ವೃಕ್ಷಾಯುರ್ವೇದದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಗಿಡ ಮರಗಳ ಆರೈಕೆಗೆ ಸಂಬಂಧಿಸಿದ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬಹುದಾದ ಹಲವಾರು ಸರಳ ಸಲಹೆಗಳು ಉಲ್ಲೇಖಗೊಂಡಿದೆ. ಇದರಲ್ಲಿ ಕೆಲವುಗಳನ್ನು ನಿಮಗೆ ನಾನು ತಿಳಿಸಲು ಬಯಸುತ್ತೇನೆ. ಅಂದರೆ ಈಗ ಬೆಳೆ ಬಿತ್ತುವುದಕ್ಕೂ ಮೊದಲು ಮಣ್ಣನ್ನು ಒಳ್ಳೆಯದಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಸೂರ್ಯನ ಬೆಳಕಿಗೆ ಒಣಗಲು ಬಿಡಬೇಕು. ವಾರದಲ್ಲಿ ಒಂದು ಬಾರಿಯಾದರೂ ಮಣ್ಣನ್ನು ಸಡಿಲ ಮಾಡಿ ಬೇರುಗಳಿಗೆ ಗಾಳಿ ತಲುಪುವಂತೆ ಮಾಡಿ ತಿಂಗಳಲ್ಲಿ ಒಂದು ಬಾರಿ ಜೀವಾಮೃತ ಹಾಕಿ ಒಣ ಎಲೆಗಳನ್ನು ಕುಟ್ಟಿ ಮಣ್ಣಿಗೆ ಮಿಶ್ರಣ ಮಾಡಿ ಇದರಿಂದ ಸಹ ಮಣ್ಣು ಜೀವಂತವಾಗಿರ್ತದೆ. ನೀರಾವರಿ ವಿಧಾನಗಳನ್ನು ಹೇಳಬೇಕಾದ್ರೆ ಅದರಲ್ಲಿ ನಾವು ಬೆಳಿಗ್ಗೆ ಅಥವಾ ಸಂಜೆ ತಂಪಾದ ಸಮಯದಲ್ಲಿ ನೀರು ಹಾಕುವುದು ಉತ್ತಮ. ಬೇರು ಭಾಗಕ್ಕೆ ಮಾತ್ರ ನೀರನ್ನು ಹಾಕಿ ಎಲೆಗಳಿಗೆ ನೀರು ಹಾಕುವುದನ್ನು ತಪ್ಪಿಸಬಹುದು. ಇನ್ನು ಗೊಬ್ಬರದ ಬಳಕೆ, ಯಾವುದೆಲ್ಲ ಗೊಬ್ಬರದ ಬಳಕೆ ಮಾಡಬಹುದು? ಈ ಹಸುಮೂತ್ರ, ಜೇನುತುಪ್ಪ, ಮೊಸರು, ತೆಂಗಿನ ನೀರು, ಇದರಿಂದ ಸಿದ್ಧಪಡಿಸಿದ ನೈಸರ್ಗಿಕ ಗೊಬ್ಬರವನ್ನು ಬಳಸುವುದು ಉತ್ತಮ. ಇವುಗಳಿಂದ ತಯಾರಾದ ಬಯೋಫರ್ಟಿಲೈಸರ್ಸ್ ಗಿಡಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ಸೊ ವಾರದಲ್ಲಿ ಒಂದು ಬಾರಿ ಈ ಒಣ ಎಲೆಗಳನ್ನು ಒಣಕೊಂಬೆಗಳನ್ನು ತೆಗೆದುಹಾಕಿ ಕೀಟ ಕಂಡರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕ ಕೀಟನಾಶಕ ಅಂದರೆ ನಿಂಬೆ ಎಲೆ, ಕರಿಬೇವು, ಬೆಳ್ಳುಳ್ಳಿ ದ್ರಾವಣ ಸಿಂಪಡಿಸಿ ಮತ್ತು ಮುಖ್ಯವಾಗಿ ಈ ಗಿಡಗಳೊಟ್ಟಿಗೆ ನಾವು ಮಾತಾಡಬೇಕು. ಈ ಗಿಡಗಳೊಟ್ಟಿಗೆ ಮಾತಾಡಿದಷ್ಟು ಇದು ಅದರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ವೃಕ್ಷಾರ್ಯದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಬಿತ್ತನೆ ಮತ್ತು ಕೊಯ್ಲು ಸಮಯ. ಈ ಚಂದ್ರನ ಹಂತವನ್ನು ಗಮನಿಸಿ ಬಿತ್ತನೆ ಮಾಡಿದರೆ ಉತ್ತಮ ಬೆಳೆ ಬರುತ್ತದೆ ಎಂದು ಈ ಗ್ರಂಥವು ತಿಳಿಸುತ್ತದೆ. ಈ ಶ್ರಾವಣ ಭಾದ್ರಪದ ಕಾಲದಲ್ಲಿ ಗಿಡ ನೆಡುವುದು ಹೆಚ್ಚು ಶ್ರೇಷ್ಠ. ಗಿಡಗಳನ್ನು ದೇವರ ರೂಪವಾಗಿ ಪೂಜಿಸುವುದು, ಅವುಗಳಲ್ಲಿ ಮಾತುಗಳಿಂದ ಪ್ರೀತಿಯನ್ನು ತೋರಿಸುವುದು ಸಹ ವೃಕ್ಷಾಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಅದಲ್ಲದೆ ನಾವು ತೋಟದಲ್ಲಿ ತುಳಸಿ, ಬಿಲ್ವ, ಅಶ್ವತ್ಥ ಗಿಡ ನೆಟ್ಟು ಇದರಿಂದ ನಮ್ಮ ವಾತಾವರಣ ಶುದ್ಧವಾಗಿರ್ತದೆ. ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಗಿಡಗಳಿಗೆ ಹಾಲು, ಮೊಸರು, ಜೇನು ಅಥವಾ ಗಂಗಾಜಲ ಸಿಂಪಡಿಸಿ ಇದರಿಂದ ಅದರ ಪೌಷ್ಟಿಕಾಂಶ ಹೆಚ್ಚುತ್ತದೆ. ಅದಲ್ಲದೆ ವಸಂತ ಪಂಚಮಿ ದಿನ ಒಂದು ಸಲ ಒಂದು ಹೊಸ ಗಿಡ ನೆಡುವ ಒಂದು ನಮ್ಮ ಒಂದು ಡಿಸಿಷನ್ ಮಾಡಬೇಕಾಗ್ತದೆ ನಾವು. ಸೊ ಗಿಡಗಳ ನೆರಳಿನಲ್ಲಿ ಧ್ಯಾನ ಮಾಡಿ ಇದು ಸಹ ನಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಹ ಈ ಗಿಡಗಳ ಬಗ್ಗೆ ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸನ್ನು ನಾವು ಬೆಳೆಸಬೇಕಾಗಿದ್ದಲ್ಲಿ ಮಕ್ಕಳಲ್ಲಿ ಒಂದು ಮರಕ್ಕಾದರೂ ನೀರು ಹಾಕುವ ಸಂಪ್ರದಾಯವನ್ನು ಬೆಳೆಸಿದರೆ ಇದು ಅವರಿಗೆ ಆ ಮರಗಳ ಮೇಲೆ ಅವರಿಗೆ ಪ್ರೀತಿಯ ಕನೆಕ್ಷನನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂದರೆ ಈ ಮರಗಳು ಕುಟುಂಬದ ಸದಸ್ಯರಂತೆಯೇ ನಾವು ಕಾಣ್ತೇವೆ. ಅಂದರೆ ಈ ಅಶ್ವತ್ಥ, ವಟವೃಕ್ಷ, ತುಳಸಿ ಇವೆಲ್ಲ ಪವಿತ್ರ ಮರಗಳಾಗಿದ್ದು ಜನರು ಇಂದಿಗೂ ದಿನನಿತ್ಯ ಅದಕ್ಕೆ ನೀರು ಹರಿಸಿ ಪ್ರಾರ್ಥಿಸಿ ಆರಾಧಿಸ್ತಾರೆ. ಸೊ ಸಸ್ಯಗಳು ಸಂಗೀತ, ಮಾತು ಮತ್ತು ಸ್ಪರ್ಶಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಇಂದಿನ ವಿಜ್ಞಾನವೂ ಸಹ ಇದನ್ನು ದೃಢೀಕರಿಸಿದೆ. ಪ್ರೀತಿ ಮತ್ತು ಸೌಮ್ಯತೆಯಿಂದ ಸಸ್ಯಗಳು ಚೈತನ್ಯವನ್ನು ಹೊಂದುತ್ತದೆ. ಹಾಗಾಗಿ ವೃಕ್ಷ ಆಯುರ್ವೇದದಲ್ಲಿ ವನ ಸಂರಕ್ಷಣೆ ಎಂದರೆ ನಮ್ಮ ಆರೋಗ್ಯದ ಸಂರಕ್ಷಣೆಯಷ್ಟೇ ಮಹತ್ವಪೂರ್ಣ. ಈ ವಿಜ್ಞಾನವನ್ನು ನಾವು ತಿಳಿದು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ವೃಕ್ಷಾಯುರ್ವೇದ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತದೆ. ಯಾಕಂದರೆ ಈಗ ನಮ್ಮ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವೇ ಮುಖ್ಯ ಕಾರಣವಾಗ್ತದೆ. ಸೊ ಈ ಆಹಾರವನ್ನು ನಾವು ಪರಿಸರದಿಂದ ಪಡೆದುಕೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಲ್ಲಿ, ಅದರ ಅಂಕಿಅಂಶಗಳನ್ನು ಪಾಲನೆ ಮಾಡಿದ್ದೇ ಆದಲ್ಲಿ ಮನುಷ್ಯರು ಆರೋಗ್ಯವಾಗಿ ಬಾಳ್ಬಹುದು. ಇದರಿಂದ ನಾನು ನಿಮ್ಮೆಲ್ಲರಿಗೂ ಈ ವೃಕ್ಷಾಯುರ್ವೇದ ಎಂಬ ಒಂದು ಪುಸ್ತಕವನ್ನು ಎಲ್ಲರೂ ಓದಿ ನಿಮ್ಮ ದಿನನಿತ್ಯದಲ್ಲಿ ಇದನ್ನು ಅಳವಡಿಸಿ ಅಂತ ಕೇಳಲು ಬಯಸುತ್ತೇನೆ. ಧನ್ಯವಾದ.
0: ಶ್ರೋತೃಗಳೇ, ಇದುವರೆಗೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್ ಅವರ ಮಾತುಗಳನ್ನು ಆಲಿಸಿದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.

ನಿಂಗೆ ಇಪ್ಪುತ ಸರ್ ಶಿಂಗೆಲಿ ಪುತ್ತ ಹಾಕ್ಕೊಳ್ಳಿ ತಿನ್ನೆ ಈಗಾಗಿ ತೆಂಗೀದು ಬಾವುಕಿರ್ಲಲ್ಲೋ 60 ವರ್ಷಂಚಿ ಕೂಡ್ತೀಜಿ ಕಿತೆ ಜಲ ರೇ ಪುರಾ ಸಣ್ಣ ಜಲ ರೇ ಪುತ್ತಾಚಿ ಸುಡ್ ಸುಡಾಯಿ ತಿಕ್ಕ ದಿಸ್ಲೀನ ದುಬಾವು ಜಲ ರೀ ಒಗೇರವ್ಲಿ ಸಂಜೆರ್ ಲಿಂಗೆ ಗೌಡ ಪಾವ್ಲೋ ಸಗ್ಲಿ ಶೇರ್ ಅಂತ್ಲಿ ಗಜಾಲ್ ತಾನೆ ಜಾನಕಿಗ್ ವಿವರ್ಸಿಲಿ ಜಾನಕಿಗ್ ಹೆಕ್ಕಿತೀನಕ ಇಂತಕ ಫಕತ್ ಹಳ್ಳಿ ತಶೇ ರಾಜು ಅಪ್ಲಿ ಬಾಯ್ಲ್ ಶೇರಕ್ಕೆ ಒಂದನಾತೆ ಕಳೀದ್ ಜಲ್ನೆ ಗೌಡಕ್ ದೀಸ್ ವೆತ್ತಲೆ ಹಪ್ತೆ ಪೊರ್ತಲೆ ಮೈನೆ ಉಬ್ಲೆ ತ್ಯಾಯಕ ಸಕಾಳಿ ಜಾನಕಿ ಒಂಕ್ಲೆ ಅಖ್ಯ ದಿಸ ಖೆಲ್ಲೆ ಜಾವ್ನಾತೆ ಗರ್ಚನೆ ಚಿಂತನ ನಿಂಗಿನ ಜಾನಕಿಗ್ ಪೊಳೆಲೆ ಹಳ್ಳಿಚಿ ವೈ ಜೀನ ಮುಳ್ಳಿಯೇಕ್ ಆರ್ಲುಕ್ತಿ ಕಾಸ ವೈ ನಿಂಗಿನ ಸತ್ಸಂಗ್ಲೆ ಜಾನಕಿ ಆವೈ ಸಂಚ ರಸ ಗೌಡ ಗೆಲೆ ಕುಟಾಮ ಸ್ವಂತ ಸಾಂಧಲ್ಲೆ ಗೊಡ್ಶೆಂಕೆಲ್ಲೆ ರಾಜುಕ್ ಪೈಲ್ನೆ ವರ್ನು ತಿಲೆ ಜಾನಕಿನ್ ಪೂಣ ನಿಂಗಿ ಕಿತೆಂಗಿ ಏಕ್ ದುಬಾವ್ ಕೊಡು ಕಸ ಎಪ್ಪಿಯಲ್ಲೋ ಅನುಭವ ತಿಪ್ಪು ದರ್ಶಯತ ಸುಡ್ಸುಡೀತ ಸುಲು ಪೂತು ಉದಾಸ ಅನ್ಸುವತ ಸಖತ್ ಗೆಲ್ಲ ಬರೀ ಎಕ್ ಸುರಿ ಚಿಂತ ನಿಂಗಿ ಕಾಯಿ ರಾಜಪ್ಪ ಗೌಡನ ಆಪ್ನ ತೆಂಗೆಲ್ಲಿ ಸೂಕ್ ಯಾ ರಾಜನ ಜಾನಕಿ ವರ್ಕೆಲೆ ಆಗಿ ತರ್ನಾಡ್ಪಣಾರ ರಾಜಪ್ಪ ಗೌಡನ ತ್ಯಾ ತೋಟ ಅಂತ್ಲ್ಯ ಘರಾಂತ್ ಅಪ್ನಾಕ ಅಪೋನು ಕೆಲ್ಲೆ ಕರ್ಮ ಅನಿತ ಸೊ ಫೋಳ್ ಸಾವ್ನು ರಾಜು ಇಲ್ಲೋ ಅಪ್ಲೆ ಪಾಪ ಕಳನ ಶೇಖನ್ ಚಗೀಯಕ ರೈತಾಕದವರು ಕರಿಮಣಿ ಬಂದ ಇಲ್ಲೋ ಹೋ ರಾಜಪ್ಪ ಗೌಡ ಉಪ್ರಾಂತ್ ರಾಜು ಚೆಂಜನನ್ ಏಕಾನೇ ಕೂಡ ಸೆತ ನಿಂಗೀಕ ರಾಜುನು ಕಿತ್ಯಂತ ರೀ ಕೆಲಾರಿ ರಾಜುಗೌಡ ಚೆನ್ಸ ಸಂತಾನ ಅನಿ ಜಾನಕಿಕ್ ಜಾನಕಿ ಕತ 4 ಮಹಿನೆ ಜಲ್ಯಾತ್ ಅನಿ ದೋನ್ಮಯಾನಿ ತ ಕಮರು ರಕ್ ದಡುಂಗಸ ಪೈಲ್ನೆ ಫೋಳು ಕಾರ್ ಕರೀಜೆ ಗಾವಾಂತ ಗಮ್ಮತ್ ಕರೀಜೆ ಲಿಂಗೆ ಗೌಡ ಪಾಪೈ ಜತಾಮಣ ಸಂತೋಷ ಅನಸ್ತನ ರಾಜು ಅನಿ ಜಾನಕಿಚೆ ಪಾಪಚೆ ಕೃತ್ಯ ಮಾಝೋನ್ ಗೆಲ್ಲೆ ಸ್ತ್ರೀಯಾ ಶೆಲರ್ ಕಿತೇ ಕರುಂಕು ತಿಕ ಸಕ್ತ ಹೇ ಜಾನಕಿ ನೀರುತ ಕೆಲ್ಲೆ ಜಾನಕಿ ತ್ಯಾಯಕ ಸಕಳಿ ಬಗ್ಲ ರೌನ್ ಅಪ್ಲೆ ಪೋಟ್ ಪುಸ್ತಾನ ರಾಜು ಕೊಳೆತ ರಾಜು ಬೊಯ್ಲಂಚಿ ಪಾಟ್ ಪುಸುನು ತಂಕ ದುತಾನ ಬೊಯ್ಲ್ ಜಾನಕಿಗ್ ಪೊಳೆತತ್ ತಶೇ ರಾಜುಕ್ ಪೊಳೆತತ್ ತೆಸ್ ದೊಳೆ ತಿನ್ಸ ಮುನ್ಷ ಬೊಯ್ಲ ಅಂಕಳಿತ್ ಕಾಂತನ ಹಳ್ಳೆಂತ ಕೆಲ್ಲೆ ಪಾಪ್ ಅತ ಜಾನಕಿ ಚಪೋಟ ಬಿತರಸ ಬೊಯ್ಲ್ ಪೊಳೆತತ್ ಪಂಚೆತ್ತಿ ಕೊರೋಂಕು ಪೊಳೆಲ್ನೆ ಸಂಗೋಂಕು ಜಾಯ್ನಸ್ತನ ಕರ್ಗತತ್ ಅಪ್ಲೋ ಧನಿ ರಾಜು ಅನಿತ ಚೆಂಕಾರ್ ಬಾರ್ ಚಿಂತತ್ ಏಕಾದ ಡಂಗ ಸಾಕ್ರಾಚೆ ಫೋಳ ಅಪ್ನಾತೆ ವಾಡು ಅನೆತ್ತಾಮಣನು ಜಾನಕಿನ್ ಚಿಂತ್ಲ್ಯಾರಿ ಅಪ್ನಾ ಕೀ ಸುಖದಿಲ್ಲ ರಾಜುಕ್ ವಿಸ್ರಾನ ತೆ ವಾಡೋನೆಚೆ ಫೋಳು ಸಾಕ್ರಾಚೆ ನೀ ಬಗಾರ್ ತುಮ್ ಚಸ್ ಗೌಡ ಸಂತತಿಚೆ ಫೋಳ್ತೆ ಉಣನು ಸಂಗೋಂಕು ನಿಂಗಿಚಿ ಜೀಬ್ ಬರ್ತಾನ ಕಾಂತನ ಹಳ್ಳೆಂತ್ಲೋ ಗೌಡ ಅನಿ ಲೋಕ ಮೇಳೋನು ಜಾನಕಿಕ್ ಫುಲಾ ಮಳ್ಚಿ ತಯಾರಾಯ್ ಕರ್ತಾನ ಸುರಿಯೋ ಬುಡ್ತ ಪರತು ದೇತ ತಶೇ ರನಂತ್ಲೆ ಕಾಮ ನಿರಂತರ ಜಾನ್ಸುವೆತಾನ ಮರು ರತಾವನ ರಾಜುಕ್ಕು ಸೈರಿಕೆ ಸ್ವಪ್ರಸ್ತಾಪಿತ ರಾಜು ಅನಿತಚೆ ಬೋಯ್ಲ್ ನಿರಂತರಿ ವಾವರ್ನುನ್ಸ ಸತ್ ರಾಜುಚಿ ಪಂಚಾಯತ್ಕಿ ಜಾಂಚಿನ ಬೋಯ್ಲ್ ತೋಂಡು ಸೊಡ್ಚೆನಂತ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲಿನಲ್ಲಿ ನಡೆದ ಭ್ರಮರ ಇಂಚರ ನುಡಿ ಹಬ್ಬ 2025 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಉರಗ ತಜ್ಞರಾದ ಶ್ರೀ ಗುರುರಾಜ್ ಸನಿಲ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಎಲ್ಲರಿಗೂ ನಮಸ್ಕಾರ. ಭ್ರಮರ ಇಂಚರ ನುಡಿ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಪ್ರಕೃತಿ ಸಂಸ್ಕೃತಿ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾರೆ ನನಗೆ ಮಾತಾಡಲಿಕ್ಕೆ. ನನಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ಲ. ಕೆಲವು ಘಟನೆಗಳ ಮೂಲಕ ವಿಚಾರವನ್ನು, ಸತ್ಯವನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಕೃತಿ ಮತ್ತು ಸಂಸ್ಕೃತಿ, ಸಂಸ್ಕೃತಿ, ಸಂಪ್ರದಾಯ, ಕಲೆ, ಸಾಹಿತ್ಯ ಎಲ್ಲವೂ ಈ ಸಂಸ್ಕೃತಿಯೊಳಗೆ ಬರ್ತದೆ. ಒಟ್ಟಾರೆ ನಮ್ಮ ಒಂದು ವ್ಯವಸ್ಥಿತವಾದ ಜೀವನ ಕ್ರಮವನ್ನು ನಾವು ಸಂಸ್ಕೃತಿ ಅಂತ ಕರಿಬಹುದು. ಈ ವ್ಯವಸ್ಥಿತವಾದ ಜೀವನ ಕ್ರಮದ ಒಳಗೆ ನಮ್ಮ ಆರಾಧನಾ ಪದ್ಧತಿ ಕೂಡ ಬರ್ತದೆ. ಅದರಲ್ಲಿ ಒಂದು ವಿಶೇಷ ಪದ್ಧತಿ ನಾಗಾರಾಧನೆ. ನಾಗಾರಾಧನೆ ಅನ್ನೋ ಒಂದು ಆಚರಣೆ, ಅರ್ಥಪೂರ್ಣ ಆಚರಣೆ. ನಾಗಾರಾಧನೆ ಮೂಢನಂಬಿಕೆ ಖಂಡಿತವಾಗ್ಲೂ ಅಲ್ಲ. ಮೂಲದಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ, ಹಿಮಾಲಯದ ಕಡೆಗೆ ನಾನು ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ನನಗೆ ತಿಳಿದಂಥ ಒಂದು ಸಂಗತಿ, ನಾಗಾರಾಧನೆ ಅಂದರೆ ಕುಂಡಲಿನಿ ಶಕ್ತಿಯ ಆರಾಧನೆಯ ಪ್ರತೀಕ ಅಂತ ಹೇಳಲಾಗ್ತಾ ಇದೆ. ಆದರೆ ನಮ್ಮ ಪ್ರಸ್ತುತ ಸಮಾಜದಲ್ಲಿ ನಾಗಾರಾಧನೆ ಅನ್ನೋದು ಯಾವ ಮಟ್ಟಕ್ಕೆ ಇಳಿದಿದೆ, ಅದು ಪ್ರಕೃತಿಯನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಹೊರಟಿದೆ ಅನ್ನೋದನ್ನು ನಾನು ಒಂದು ಘಟನೆಯ ಮೂಲಕ ನಿಮ್ಮೆದುರು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕರೆ ಬರುತ್ತೆ ನನಗೆ, ಒಂದು 4-5 ವರ್ಷದ ಹಿಂದಿನ ಘಟನೆ. ರಾತ್ರಿ ವೇಳೆ ಒಂದು ಕರೆ ಬರುತ್ತೆ, ಸರ್ ನಮ್ಮನೆಯ ಅಂಗಳದಲ್ಲಿ ಒಂದು ನಾಗರ ಹಾವು 2 ದಿನದಿಂದ ಹೆಡೆ ಎತ್ತಿ ಪದೇ ಪದೇ ನಾವು ಸಮೀಪ ಹೋದಾಗ ಹೆಡೆ ಎತ್ತಿ ನಿಲ್ಲುತ್ತೆ, ಜೋರಾಗಿ ನೆಲಕ್ಕೆ ಹೊಡೆದು ಬುಸುಗುಟ್ಟುತ್ತೆ, ಬೇರೇನೂ ಮಾಡೋದಿಲ್ಲ, ಅದೇ ಜಾಗದಲ್ಲಿ 2 ದಿನದಿಂದ ಇದೆ. ಸ್ವಲ್ಪ ಚಲಿಸುತ್ತೆ, ಮತ್ತೆ ಹೆಡೆ ಎತ್ತುತ್ತೆ, ಯಾರ ಸಮೀಪ ಹೋದರೆ ಬುಸುಗುಟ್ಟುತ್ತೆ ಮತ್ತೆ ಮಲಗುತ್ತೆ. ನಮ್ಗೆ ತೀರಾ ಭಯ ಆಗಿದೆ, ಸರ್ ಬನ್ನಿ ಅಂತ ನನ್ನನ್ನು ಕರೆದ್ರು. ನಾನು ಹೋದೆ ಪಶ್ಚಿಮಘಟ್ಟದ ತಪ್ಪಲಿನ ಒಂದು ಹಳ್ಳಿ ಅದು. ಆ ಹಳ್ಳಿಗೆ ಹೋದೆ, ಸುಮಾರು ಒಂದು 30-35 ಕಿಲೋಮೀಟರ್ ದೂರದ ಹಳ್ಳಿಗೆ ಹೋದೆ. ಹೋಗಿ ನೋಡುವಾಗ ಆ ವಠಾರದ ಒಂದು 4-5 ಮನೆಯ ಒಂದು 10-15 ಜನ ಸೇರಿದ್ದಾರೆ, ಒಂದು ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ, ಹಾವು ಒಂದು ಕಡೆ ಹೆಡೆ ಎತ್ತಿ ಕೂತ್ಕೊಂಡಿದೆ, ಸ್ವಲ್ಪ ಇದು ಮಾಡ್ತಾ ಇದೆ, ಕಂಪಿಸ್ತಾ ಇದೆ, ದೊಡ್ಡ ಗಂಡು ನಾಗರ ಹಾವು ಅದು. ನಾನು ನೋಡಿದೆ, ಥ್ಯಾಂಕ್ ಯು. ನೋಡಿದ ನಂತರ ನನಗೆ ಕರೆ ಮಾಡಿದ ಮಹಿಳೆ ನನಗೆ ಒಂದು ವಿಚಾರವನ್ನು ತೆರೆದಿಟ್ರು. ಸರ್ ನೋಡಿ ಸರ್, ಈಗ ಒಂದು ಹಾವು ಬಂದಿದೆ, ನಮಗೆ ತುಂಬ ಉಪದ್ರವ ಕೊಡ್ತಾ ಇದೆ, ಅದನ್ನು ಓಡಿಸ್ಲಿಕ್ಕೂ ನಮಗೆ ಪ್ರಯತ್ನ ಮಾಡಿದರೂ ಹೋಗ್ತಾ ಇಲ್ಲ, 3 ವರ್ಷದ ಹಿಂದೆ ಒಂದು ಇದೇ ರೀತಿ ಘಟನೆ ನಡೆದಿತ್ತು ಅಂತ ಒಂದು ಕಥೆಯನ್ನು ಹೇಳಿದರು. ಆ ಕಥೆಯನ್ನು ನಿಮಗೆ ಹೇಳ್ತೇನೆ. 3 ವರ್ಷದ ಹಿಂದೆ ಇದೇ ಮನೆಗೆ ಒಂದು ನಾಗರ ಹಾವು ಇವರ ಅಂಗಳದಲ್ಲಿ ತಿರುಗಲಿಕ್ಕೆ ಶುರು ಮಾಡಿತು. ಇವರು ಎಂತ ಎಣಿಸಿದ್ರು, ಅಕ್ಕಪಕ್ಕ ಹಾಡಿ ಇದೆ, ಗದ್ದೆ ಇದೆ, ತೋಟ ಇದೆ, ಅದು ಏನೋ ಸಂಚಾರ ಮಾಡ್ತಾ ಇರ್ಬೋದು, ಹೊರಟೋಗುತ್ತೆ ಅಂತ 2-3 ದಿನ ಕಾದರು. ಆದರೆ ಹಾವು ಹೋಗುವ ಮನಸ್ಥಿತಿಯಲ್ಲಿರಲಿಲ್ಲ. 3ನೇ ದಿನ ಇವರ ಮನೆಯ ಒಳಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿತು. ಆವಾಗ ಇವರಿಗೆ ಭಯ ಆಯಿತು. ಜೊತೆಗೆ ವಠಾರದವರೆಲ್ಲ ಹೇಳಿದರು, ಏನೋ ಸಮಸ್ಯೆ ಇರಬೇಕು ನಿಮಗೆ, ಹಾಗಾಗಿ 2 ದಿನದಿಂದ ತಿರುಗ್ತಾ ಇದೆ, ಮತ್ತು ಮನೆಯೊಳಗೆ ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನೀವೇನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಆ ಕಾಲದಲ್ಲಿ ಅಂದರೆ ಸುಮಾರು ಒಂದು 50-100 ವರ್ಷದ ಹಿಂದಿನ ಒಂದು ನಂಬಿಕೆಯ ಮೂಲಕ ಬಂದಿರುವಂಥ ಮನಸ್ಥಿತಿಗಳು ಪಕ್ಕನೆ ನಮ್ಮಲ್ಲಿ ನಾಗರಹಾವಿನ ಹಿಂದೆ ಅನೇಕ ನಂಬಿಕೆಗಳನ್ನು, ತಪ್ಪು ನಂಬಿಕೆಗಳನ್ನು ಶೇಖರಣೆ ಮಾಡಿಕೊಂಡು ಬೆಳೆದುಬಿಟ್ಟಿವೆ. ಹಾಗಾಗಿ ಈ ಮಹಿಳೆ ಏನು ಮಾಡ್ತು, ತಕ್ಷಣ ಅಲ್ಲಿಯ ಸಮೀಪದ ಒಬ್ಬರ ಜ್ಯೋತಿಷ್ಯರಲ್ಲಿ ಹೋಯಿತು. ಹೋದವರು ಅಲ್ಲಿ ಪ್ರಶ್ನೆ ಇಟ್ಟರು, ಈ ಥರ ಒಂದು 2 ದಿನದಿಂದ ನಾಗರಹಾವು ಸಂಚಾರ ಮಾಡ್ತಾ ಇದೆ, ಏನು ಮಾಡಲಿ ಅಂತೇಳಿ. ಅವರು ಆ ಕವಡೆಯನ್ನು ಚೆಲ್ಲಿದ್ರು, ಅವರದೇ ಲೆಕ್ಕಾಚಾರದಲ್ಲಿ ಹೇಳಿಬಿಟ್ರು, ನೋಡಿ ನಿಮ್ಮ ವಠಾರದ ನಾಗಭನ ಜೀರ್ಣೋದ್ಧಾರ ಆಗಿಲ್ಲ, ಅದನ್ನು ತೋರಿಸ್ಲಿಕ್ಕೆ ಸೂಚನೆಯಾಗಿ ನಾಗದೂತ ಬಂದಿದ್ದಾನೆ ಅಂತ ಹೇಳಿದರು. ಇವರಿಗೆ ಗಾಬರಿ ಆಯಿತು, ಲಕ್ಷಾಂತರ ರೂಪಾಯಿ ಖರ್ಚಿದೆ, ಎಲ್ಲಿಂದ ತರೋದು ಅಂತ ಎಲ್ಲ ಸ್ವಲ್ಪ ಟೆನ್ಷನ್ ಮಾಡಿಕೊಂಡ್ರು. ಮತ್ತು ಇವ್ರು ಹೇಳಿದರು ಆದಷ್ಟು ಬೇಗ ನೀವು ಜೀರ್ಣೋದ್ಧಾರ ಮಾಡಿಬಿಡಿ ಅಂತ ಹೇಳಿ ಹಾವಿನ ಮೇಲೆ ಅಕ್ಷತೆ ಕಾಳು ಮತ್ತು ಗಂಧ ಪ್ರಸಾದವನ್ನು ಚೆಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಆ ಹಾವು ಅಲ್ಲಿಂದ ಹೊರಟೋಗುತ್ತೆ ಅಂತ ಹೇಳಿದರು. ಇವರು ಬಂದರು, ಹಾಗೆ ಪ್ರಾರ್ಥನೆ ಮಾಡಿದರು, ಅಕ್ಷತೆ ಕಾಳು ಮತ್ತು ಗಂಧ ಪ್ರಸಾದವನ್ನು ಹಾವಿನ ಮೇಲೆ ಹಾಕಿದರು. ಹಾಕಿದ ತಕ್ಷಣ ಹಾವು ಹೊರಟೋಯಿತು, ಇವರಿಗೆ ನೆಮ್ಮದಿ ಆಯಿತು. ಆದರೆ ಮರುದಿನ ನೋಡುವಾಗ ಅದೇ ಹಾವು ಇವರ ಮನೆಯಿಂದ ಹಿಂದ್ಗಡೆಯಿಂದ ಹತ್ತಿ ಮಾಡಿಗೆ ಹೋಗಿ ಹಿಲಿ ಹಿಡಿದು ಇವರ ಎದುರಿಂದಲೇ ಹೊಟ್ಟೆ ತುಂಬಿಸ್ಕೊಂಡು ಹೋಯಿತು, ಹೊರಗೋಯ್ತು. ಹೊರಗೋದ ಕೂಡಲೇ ಇವರಿಗೆ ಅರ್ಥ ಆಯಿತು, ಓಹೋ ಹಾಗಾದರೆ ಈ ನಾಗರಹಾವು ಎರಡು ಮೂರು ದಿನದಿಂದ ಸುತ್ತುತ್ತಾ ಇದ್ದದ್ದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಇಲಿ ಹಿಡೀಲಿಕ್ಕೆ ಅಂತೇಳಿ ಅವರು ಅಲ್ಲಿಗೆ ನಾಗಬನ ಜೀರ್ಣೋದ್ಧಾರದ ಕಥೆಯನ್ನು ಮುಗಿಸ್ಬಿಟ್ರು, ಮರೆತುಬಿಟ್ರು. ಇಲ್ಲಿಗೆ ಆಹಾರಕ್ಕಾಗಿ ಬಂದಿದೆ ಅಂತ ಅವ್ರು ಅಂದ್ಕೊಂಡ್ರು, ಮತ್ತು ಇನ್ನು ಲಕ್ಷಾಂತರ ರೂಪಾಯಿ ಬೇಕಲ್ವ ಜೀರ್ಣೋದ್ಧಾರ ಮಾಡಲಿಕ್ಕೆ. ಅವ್ರ ಹತ್ರ ದುಡ್ಡು ಇಲ್ಲ, ತೀರ ಬಡವರವರು, ಕೃಷಿ ಸಣ್ಣ ಪುಟ್ಟ ಕೃಷಿ ಕೂಲಿ ಕೆಲಸ ಮಾಡಿ ಬದುಕುವವರು. ಇದಾದ ನಂತರ ಎರಡು ವರ್ಷದ ನಂತರ ಇನ್ನೊಂದು ಘಟನೆ ನಡೆಯಿತು. ಅದೇ ಮನೆಯ ಮುಂದೆ ಇನ್ನೊಂದು ನಾಗರಾವ್ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾ ವಠಾರದಲ್ಲಿ. ಆವಾಗ ಪಕ್ಕ ಇವರಿಗೆ ನಾಗಬನ ಜೀರ್ಣೋದ್ಧಾರದ ವಿಚಾರ ನೆನಪಾಯಿತು. ಆದರೆ ಅದರ ಜೊತೆ ಇನ್ನೊಂದು ಸತ್ಯವನ್ನು ಅರ್ಥ ಮಾಡಿಕೊಂಡ್ರು, ಇದು ಕೂಡ ಇಲಿ ಹಿಡೀಲಿಕ್ಕೆ ಬಂದಿರಬಹುದು, ಇಲಿ ತಿಂದುಕೊಂಡು ಹೋಗುತ್ತೆ ಅಂತ ಕಾದರು. ಆದರೆ ಅದೇ ದಿನ ಸಂಜೆಯ ವೇಳೆ ಮತ್ತೆ ಎರಡು ದೊಡ್ಡ ದೊಡ್ಡ ಹಾವುಗಳು ಒಟ್ಟಿಗೆ ಸಂಚಾರ ವಠಾರದಲ್ಲಿ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ್ವು. ಒಟ್ಟಿಗೆ ಮೂರು ಹಾವುಗಳಾದವು, ನಾಗರ ಹಾವು, ಒಂದು ಸ್ವಲ್ಪ ಸಣ್ಣದು ಮತ್ತೆ ಎರಡು ದೊಡ್ಡ ಹಾವು. ಇವರೇನು ಮಾಡಿದರು, ಇವರಿಗೆ ಈಗ ಕನ್ಫರ್ಮ್ ಆಯಿತು, ಭಯ ಆಯಿತು. ವಠಾರದವರಲ್ಲೇ ಹೇಳಿದರು, ಇಲ್ಲ ಇದೊಂದು ಸಮಸ್ಯೆ ಇದ್ದೇ ಇದೆ, ಇಲ್ದಿದ್ರೆ ಮೂರು ಹಾವುಗಳು ಒಂದೇ ಜಾಗದಲ್ಲಿ ಯಾಕೆ ಸುತ್ತಾವೆ ಅಂತ ಹೇಳಿದರು. ಮತ್ತೆ ಜೋಶರ ಹತ್ರ ಓಡಿದರು. ಓಡಿದ ಕೂಡಲೇ ಅವರು ಹೇಳಿದರು, ನಾನು ನಿಮಗೆ ಎರಡು ವರ್ಷದ ಹಿಂದೆ ಹೇಳಿದ್ದೆ, ನಾಗಬನ ಜೀರ್ಣೋದ್ಧಾರ ಆಗಿಲ್ಲ, ಅದಕ್ಕೆ ನಾಗನ ಸೂಚನೆ ಬಂದಿದೆ, ನೀವು ಈಗ ನಾಗ ಪರಿವಾರವೇ ಬಂದಿದೆ, ನೀವು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಿಬಿಡಿ, ಇಲ್ಲದಿದ್ದರೆ ನಿಮಗೆ ಮುಂದಕ್ಕೆ ಸಮಸ್ಯೆ ಬರಬಹುದು ಅಂತ ಹೇಳಿಬಿಟ್ರು. ಮತ್ತೆ ಗಂಧ ಪ್ರಸಾದ ಪಡ್ಕೊಂಡು ಬಂದರು, ಮೊದಲು ಬಂದ ಹಾವಿನ ಮೇಲೆ ಚೆಲ್ಲಿದರು, ಹಾವು ಹೊರಟೋಯ್ತು, ಅದರ ಜೊತೆಗೆ ಬಂದಂಥ ಎರಡು ಹಾವುಗಳು ಕೂಡ ಆ ಹಾವಿನ ಜೊತೆ ಹೊರಟೋದು. ಇವರೇನು ಮಾಡಿದರು, ಸ್ವಲ್ಪ ಸಾಲ ಸೋಲ ಮಾಡಿದರು, ವಂತಿಗೆ ವಸೂಲು ಮಾಡಿದರು. ನಾಗವನ ಜೀರ್ಣೋದ್ಧಾರ ಅಂದರೆ ನಾಗಭವನ ಕಟ್ಟಬೇಕಿತ್ತು, ಕಾಂಕ್ರೀಟೀಕರಣ ಮಾಡಬೇಕಿತ್ತು. 300-400 ವರ್ಷ ಹಳೆಯ ಬನಗಳನ್ನು ಕಾಂಕ್ರೀಟೀಕರಣ ಮಾಡಲಿಕ್ಕೆ ಹೊರಟರು. ಹಣ ಸಾಕಾಗದೆ ಅಲ್ಲಿರುವಂಥ ಬೋಗಿ ಮತ್ತಿ 200-300 ವರ್ಷದ ಮರಗಳನ್ನು ಕಡಿದು ಮಾರಾಟ ಮಾಡಿ ಅಲ್ಲಿ ಕಾಂಕ್ರೀಟಿ ಭವನವನ್ನು ನಿರ್ಮಿಸಿದರು. ಅಂದರೆ ಜೀರ್ಣೋದ್ಧಾರ ಒಂದು ಹಂತಕ್ಕೆ ಮಾಡಿಬಿಟ್ರು. ಮಾಡಿದ ನಂತರ ಎಲ್ಲರೂ ನಿರಾಳರಾದರು. ನಿರಾಳ ಆದ ನಂತರ ಮತ್ತೆ ಈ ಹಾವು ಬಂದೀಗ ಕೂತ್ಕೊಂಡಿದೆ ಮನೆಯ ಅಂಗಳದಲ್ಲಿ. ಏನಿದು ವಿಚಿತ್ರ, ಏನು ಎಲ್ಲಿ ಅಂದರೆ ನಾಗನಂಬಿಕೆ ನಮ್ಮಲ್ಲಿ ಗಾಢವಾಗಿ ಬೇರು ಬಿಟ್ಟಿದೆ, ತಪ್ಪು ಮಾಹಿತಿಗಳು ಸೇರಿಕೊಂಡಿವೆ. ಹಾಗಾಗಿ ಈಗ ಭಯದಲ್ಲಿ ನನ್ನನ್ನು ಕರೆದಿದ್ರು. ಈ ಎಲ್ಲ ವಿಚಾರಗಳನ್ನು ಆ ಮಹಿಳೆ ಕಣ್ಣೀರಿಡ್ತಾ ನನ್ನ ಹತ್ರ ಶೇರ್ ಮಾಡಿದರು. ಇಷ್ಟೆಲ್ಲ ಮಾಡಿದ್ದು ಸರ್ ಏನು ಪ್ರಯೋಜನ ಆಗಿಲ್ಲ, ಮತ್ತೆ ಬಂದು ಕೂತ್ಕೊಂಡಿದೆ ಅಂತೇಳಿ. ಅದರ ನಡುವೆ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಇದ್ದರು, ಅವರೊಂದು ಪ್ರಶ್ನೆ ಕೇಳಿದರು, ಸರ್ ಮೂರು ಹಾವುಗಳು ಒಂದೇ ಜಾಗಕ್ಕೆ ಒಂದೇ ದಿನ ಬಂದು ಸುತ್ತಾಡಲಿಕ್ಕೆ ನಿಜವಾಗಿ ನಾಗದೋಷ ಕಾರಣವಾ ಅಥವಾ ಬೇರೆ ಏನಾದರೂ ಇರ್ಬೋದಾ ಅಂತ ಪ್ರಶ್ನೆ ಕೇಳಿದರು. ಆತ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ಯಾವ ತಿಂಗಳಲ್ಲಿ ಈ ಹಾವುಗಳು ಕಾಣಲಿಕ್ಕೆ ಸಿಕ್ಕಿದ್ದು ನಿಮಗೆ ಅಂತೇಳಿ. ಅವರು ಅವರವರ ಚರ್ಚೆ ಮಾಡಿಕೊಂಡು ಡಿಸೆಂಬರ್ ಜನವರಿ ನಡುವೆ ಅಂತ ಹೇಳಿದರು. ವಿಷಯ ನನಗೆ ಸ್ಪಷ್ಟ ಆಗಿದೆ. ಮೊದಲೇ ಅವರಿಗೆ ನಾನು ವಿವರಿಸಿದೆ, ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ನಾಗರ ಹಾವುಗಳ ಮಿಲನ ಕಾಲ ಶುರುವಾಗ್ತದೆ. ಗಂಡು ಹೆಣ್ಣು ಮಿಲನ ಆಗುವಂಥದ್ದು ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ. ಒಂದು ಹೆಣ್ಣು ಹಾವು ಆಹಾರ ಸಂಚಾರ ಮಾಡ್ತಾ ನಿಮ್ಮ ವಠಾರದಲ್ಲಿದ್ದರೆ, ಅದು ಬೆದೆಗೆ ತಯಾರಾಗಿದ್ದರೆ, ಅಂದರೆ ಸಂತಾನೋತ್ಪತ್ತಿಗೆ ತಯಾರಾಗಿದ್ದರೆ, ಫೆರಮೋನ್ ಅಂತೇಳಿ ಒಂದು ಆರ್ಡರನ್ನು ಲೀಕ್ ಮಾಡ್ತದೆ ಅದು ಶರೀರದಿಂದ. ಆ ಪರಿಮಳಕ್ಕೆ ಆ ವಠಾರದಲ್ಲಿ ಪ್ರದೇಶದಲ್ಲಿರುವಂಥ 4-5 ಗಂಡು ಹಾವುಗಳು ಅಲ್ಲಿಗೆ ಹೆಣ್ಣನ್ನು ನರೆಸ್ಕೊಂಡು ಬರ್ತವೆ. ಇವರ ಮನೆಗೆ ಬಂದಂಥ ಎರಡನೇ ಬಾರಿ ಬಂದಂಥ ಹಾವು ಹೆಣ್ಣು ಹಾವು, ಅದು ಆಹಾರ ಅನ್ವೇಷಣೆ ಮಾಡ್ತಾ ಮಾಡ್ತಾ ಫೆರಮೋನನ್ನು ಲೀಕ್ ಮಾಡಿದೆ. ಅದರ ವಾಸನೆಗೆ ಬೆದೆ ಸೇರೋದಕ್ಕೆ ಗಂಡು ಹಾವುಗಳು ಬಂದುಬಿಟ್ಟಿವೆ. ಇದನ್ನು ವಿವರಿಸಿದೆ ಅವರಿಗೆ. ಆ ಮಹಿಳೆ ಅಷ್ಟು ಕೇಳಿದ ನಂತರನೂ ಅವರಿಗೆ ತೃಪ್ತಿ ಇಲ್ಲ, ಏನೋ ನಾಗದೋಷದಲ್ಲೇ ಬಂದಿದೆ ಅಂತೇಳಿ ಒಂದು ಪ್ರಶ್ನೆ ಮಾಡಿದರು ಅವರು. ಅದೆಲ್ಲ ಸರಿ ಸರ್ ನೀವು ಹೇಳೋದು, ಹಾಗಾದರೆ ನಾವು ಎರಡು ಬಾರಿ ಕೂಡ ಅಕ್ಷತೆ ಕಾಳನ್ನು ಹಾವಿನ ಮೈ ಮೇಲೆ ಹಾಕಿದ ಕೂಡಲೇ ಅದೇ ಹಾಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ ಕೂಡಲೇ ಹೊರಟೋಯ್ತು ಅನ್ನೋದು ಅವರ ಒಳಗೆ ಪ್ರಶ್ನೆ ನನ್ನ ಹತ್ರ ಕೇಳಿದರು. ಅದಕ್ಕೆ ಸ್ಪಷ್ಟ ಉತ್ತರ ಇದೆ ನಮ್ಮಲ್ಲಿ. ಹಾವುಗಳು ಹುಟ್ಟಿ ಸಾಯುವವರೆಗೆ ಏಕಾಂಗಿಯಾಗಿ ಬದುಕುವ ಹಾವುಗಳು, ಕೌಟುಂಬಿಕವಾಗಿ ಅಥವಾ ಸಂಗಾತಿಗಳ ಜೊತೆಗೆ ಬದುಕುವಂಥ ಹಾವುಗಳಲ್ಲ. ನಾಗರ ಹಾವುಗಳು ವರ್ಷದಲ್ಲಿ ಒಂದು ಬಾರಿ ಎರಡು ತಿಂಗಳು ಮಾತ್ರ ಹೆಣ್ಣು ಗಂಡು ಒಟ್ಟಿಗಿರ್ತಾವೆ ಬಿಟ್ಟರೆ ಮತ್ತೆ ಜೀವನ ಪರ್ಯಂತ ಒಂಟಿ ಒಬ್ಬಂಟಿಗಳು. ಯಾವುದೇ ಅಪಾಯಕರ ವಸ್ತುವನ್ನು ನಮ್ಮ ಶರೀರದಕ್ಕೆ ಸೋಕಿಸದೆ ಬದುಕುವಂಥ ಹಾವುಗಳು. ನಮ್ಮ ಅಕ್ಷತೆ ಕಾಳುಗಳು, ನಮ್ಮ ತೀರ್ಥ ಅಥವಾ ಒಂದಿಷ್ಟು ಹೊಯಿಗೆ ಹಾವಿನ ಮೇಲೆ ಬಿದ್ದ ತಕ್ಷಣ ಅದಕ್ಕೆ ಅದು ಅಪಾಯ ಸೂಚನೆ. ನೀವೇನೋ ಒಂದು ಅದರ ಮೇಲೆ ಹಾಕಿದ್ರಿ, ತೀರ ಗಾಬರಿ ಆಯಿತು, ಭಯ ಆಯಿತು, ಆ ಜಾಗ ಬಿಟ್ಟು ಓಡಿ ಹೋಗ್ತದೆ. ಜೊತೆಗೆ ಪ್ರಾರ್ಥನೆ ಕೂಡ ಕೆಲಸ ಮಾಡ್ತದೆ. ನಾವು ಏನೋ ಭಕ್ತಿಯಿಂದ ಪ್ರೀತಿಯಿಂದ ಮಾಡುವಂಥ ಪ್ರಾರ್ಥನೆ ಕೂಡ ಹಾವುಗಳಿಗೆ ಗೊತ್ತಾಗುತ್ತೆ. ನಾನು ನನ್ನ ಪುಸ್ತಕದಲ್ಲಿ ಒಂದು ಅದರ ಬಗ್ಗೆ ಲೇಖನೇ ಬರೆದಿದ್ದೇನೆ, ಮುಂದೆ ವಿಜ್ಞಾನದಲ್ಲಿ ಪ್ರೂವ್ ಕೂಡ ಆಗಬಹುದದು. ಸೊ ಈ ವಿಷಯವನ್ನು ಹೇಳಿದ ನಂತರ ಅವರು ಮನವರಿಕೆ ಮಾಡಿಕೊಂಡ್ರು ಸ್ವಲ್ಪ ಮಟ್ಟಿಗೆ. ಅಲ್ಲಿ ಇದ್ದ ಜನರಿಗೆ ಅರ್ಥ ಆಯಿತು. ನೋಡಿ, ಒಂದು ಹಾವಿನ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗೆ ನಾವು ಎಂಥ ಹೆಸರು ಕೊಟ್ಟು 200-300 ವರ್ಷ ಹಳೆಯ ನಾಗಬನಗಳನ್ನು ಸರ್ವನಾಶ ಮಾಡ್ತೀವಿ ಜೀರ್ಣೋದ್ಧಾರದ ಹೆಸರಲ್ಲಿ. ನಾಗಾರಾಧನೆ ಅನ್ನೋದು ಅರ್ಥಪೂರ್ಣ ಆಚರಣೆ, ತಪ್ಪಲ್ಲ. ಅದು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಸುಂದರವಾಗಿ ಆಚರಣೆ ಮಾಡಿಕೊಂಡು ಬಂದಂಥ ಒಂದು ಆರಾಧನೆ. ಅದನ್ನು ನಾವು ಕೇವಲ ಇಂಥ ತಪ್ಪು ನಂಬಿಕೆಗಳಿಗೆ ಬಲಿಬಿದ್ದು ಏನು ಮಾಡ್ತೀವಿ, ನಾಶ ಮಾಡ್ತೀವಿ. ಒಂದು ನಾಗಬನವನ್ನು, ನಾನು ಅದಕ್ಕಿಂತ ಮೊದಲು ಇನ್ನೊಂದು ಸಣ್ಣ ವಿಷಯವನ್ನು ಹೇಳ್ತೇನೆ. ಈ ನಾಗರ ಹಾವಿನ ಬಗ್ಗೆ ಹೇಳಬೇಕು ನಾನು. ಹೆಡೆ ಎತ್ತಿ ನಿಂತ ನಾಗರಾವು ಯಾಕೆ ಪದೇ ಪದೇ ಮನುಷ್ಯರ ಹತ್ರ ಹೋದ ಕೂಡಲೇ ಹೆಡೆ ಎತ್ತಿ ನೆಲಕ್ಕೆ ಹೊಡೆದು ಬುಸುಗುಟ್ಟುತ್ತೆ ಅನ್ನೋದು ಅವರ ಪ್ರಶ್ನೆ. ನಾನು ಹೋದೆ ಹಾವಿನ ಸಮೀಪ ಕೂತ್ಕೊಂಡೆ, ಆಗಲೂ ನನ್ನನ್ನು ನೋಡಿ ಹೆಡೆ ಎತ್ತಿತ್ತು, ಸರಿಯಾಗಿ ಗಮನಿಸಿದೆ. ಅದರ ಹೊಟ್ಟೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅನಿಸ್ತು. ಅಷ್ಟರಲ್ಲಿ ಆ ಮಹಿಳೆ ಇನ್ನೊಂದು ಕಥೆಯನ್ನು ಹೇಳಿದರು. ಈ ಹಾವು ಮನೆಗೆ ಬಂದಿದ್ದರಿಂದ ಎರಡು ದಿನದಿಂದ ನಮಗೆ ಹೆದರಿಕೆಯಾಗಿ ಮತ್ತೆ ನಾವು ಪ್ರಶ್ನೆ ಇಟ್ಟಿದ್ದೀವಿ ಸರ್ ಹೋಗಿ. ಅಲ್ಲಿ ಮತ್ತೊಂದು ವಿಚಾರ ಬಂದಿದೆ, ನಾಗಬನ ಜೀರ್ಣೋದ್ಧಾರ ಸಂಪನ್ನ ಆಗಿಲ್ಲ, ಅದಕ್ಕೆ ನಾಗದೂತ ತೋರಿಸ್ಲಿಕ್ಕೆ ಬಂದಿದ್ದನಂತ ಹೇಳಿಬಿಟ್ಟಿದ್ದಾರೆ. ಇದು ಒಂದು ಒಬ್ಬರು ಹೇಳುವಂಥದ್ದಲ್ಲ, ಸಾಕಷ್ಟು ಜನರು ಈ ರೀತಿಯ ಮಾಹಿತಿಗಳನ್ನು ಕೊಡ್ತಾರೆ. ನಾನೇನು ಮಾಡಿದೆ, ನಾಗರ ಹಾವನ್ನು ಹಿಡಿದು ನನಗೆ ಮನೆಗೆ ಕೊಂಡೋದೆ. ಯಾವುದಕ್ಕೂ ನೀವು ನಾಳೆವರೆಗೆ ಕಾಯಬೇಕು ಅಂತ ಹೇಳಿದೆ. ಮನೆಗೆ ಹಾವನ್ನು ತೆಗೆದುಕೊಂಡು ಹೋದೆ, ಚೆನ್ನಾಗಿ ಫೋರ್ಸ್ಫುಲಿ ನೀರು ಕುಡಿಸಿದೆ, ನೀರು ಕುಡಿಸಿ ಪಂಜರದಲ್ಲಿ ಇಟ್ಬಿಟ್ಟೆ. ಬೆಳಿಗ್ಗೆ ಎದ್ದು ನೋಡುವಾಗ ಪಂಜರದ ಒಂದು ಮೂಲೆಯಲ್ಲಿ ನಾಗರಾವ್ ಮಲಗಿದೆ, ಇನ್ನೊಂದು ಮೂಲೆಯಲ್ಲಿ ಮಲಮೂತ್ರ ಸ್ರವಿಸಿಬಿಟ್ಟಿದೆ. ಮಲದ ಜೊತೆ ಕಾಗೆಯ ಪುಕ್ಕಗಳು, ರೆಕ್ಕೆಯ ಗರಿಗಳು ಇದ್ವು, 4-5 ಗರಿಗಳು ಇದ್ವು. ಅಂದರೆ ಆ ನಾಗರ ಹಾವು ಕಾಗೆಯನ್ನು ನುಂಗಿ ಕಾಗೆಯ ರಕ್ತ ಮಾಂಸ ಜೀರ್ಣ ಆಗಿದೆ. ಆದರೆ ಯಾವುದೋ ಕಾರಣದಿಂದ ಗರಿಗಳು ಜೀರ್ಣ ಆಗಿಲ್ಲ. ಇದು ಹಾವು ಸಂಚಾರ ಮಾಡುವಾಗ ಒಳಗಿಂದ ಈಟಿಯ ಥರ ಚುಚ್ಚುವುದು ಒಳಗಿಂದ. ಈ ಹಾವಿಗೆ ತನ್ನ ಹೊಟ್ಟೆಯಲ್ಲಿ ಯಾವುದೋ ಸೂಜಿ ಥರ ಚುಚ್ಚುತ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಜನ ಸಮೀಪ ಹೋದ ಕೂಡಲೇ ಯಾರೋ ತನಗೆ ಚುಚ್ಚುತ್ತಾ ಇದ್ದಾರೆ ಅಂತೇಳಿ ಹೆಡೆ ಎತ್ತಿ ನಿಲ್ಲೋದು, ಉಸ್ಕುಟ್ಟುದು, ಹೆಚ್ಚು ದೂರ ಚಲಿಸಿದ್ರೆ ನೋವಾಗೋದು. ನಾನು ಇದನ್ನು ಗಮನಿಸಿದೆ, ತಕ್ಷಣ ಅವ್ರಿಗೆ ಕರೆ ಮಾಡಿ ಹೇಳಿದೆ, ನಾಗಬನ ಜೀರ್ಣೋದ್ಧಾರ ಸಂಪನ್ನ ಆಗಿಲ್ಲ ಅಂತ ನಾಗರಾವ್ ಬಂದದ್ದಲ್ಲ, ಇಂತಿಂಥ ಸಮಸ್ಯೆಯಿಂದಾಗಿ ನಾಗರಾವ್ ಆ ರೀತಿ ವರ್ತನೆ ಮಾಡ್ತಾ ಇತ್ತು ಅಂತ ಹೇಳಿದ ನಂತರ ಅವರು ಶಾಂತ ಆದರು. ನೋಡಿ, ಘಟನೆಗಳನ್ನು ನೋಡಿ, ನಾವು ನಿಜ ಘಟನೆಗಳನ್ನು ಹಾವುಗಳ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತ ವಾಸ ಮಾಡುವಂಥದ್ದು ತುಂಬ ಅಧ್ಯಯನ ಬೇಡ, ನಮ್ಮ ಸುತ್ತಮುತ್ತ ನಮ್ಮ ಪೂರ್ವಜರ ಕಾಲದಿಂದಲೂ ವಾಸ ಮಾಡ್ತಾ ನಮ್ಮ ಜೊತೆನೇ ಹುಟ್ಟಿ ಬದುಕಿ ಸಾಯುವಂಥ ಕೆಲವೇ ಹಾವುಗಳ ಬಗ್ಗೆ ನಮಗೇನೇನು ಗೊತ್ತಿಲ್ಲ. ಗೊತ್ತಿರುವಂಥ ಎಲ್ಲ ಸಂಗತಿಗಳು ಆ ಹಾವುಗಳ ಹಿಂದೆ ತಪ್ಪು ಮಾಹಿತಿಯನ್ನು ಹೇಳುವಂಥದ್ದು. ಉದಾಹರಣೆಗೆ, ಹೆಬ್ಬಾವು ಮನುಷ್ಯನನ್ನು ನುಂಗುತ್ತೆ, ಕೇರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ, ನಾಗರಹಾವು 12 ವರ್ಷ ಹಗೆ ಸಾಧಿಸುತ್ತೆ, ಇಂಥದ್ದೆಲ್ಲ ತಪ್ಪು ಮಾಹಿತಿಗಳೇ ನಮ್ಮಲ್ಲಿವೆ. ಆ ಕಾರಣಕ್ಕಾಗಿ ಎಂತೆಂಥ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಒಂದು ನಾಗಬನಗಳನ್ನು ನೀವು ನೋಡಿದರೆ 5 ಸೆಂಟ್ಸಿನಿಂದ 1 ಎಕರೆಯವರೆಗಿನ ನಾಗಬನಗಳು ದೇವರ ಕಾಡುಗಳನ್ನು ನೀವು ನೋಡಲಿಕ್ಕೆ ಹೋದರೆ ದಯವಿಟ್ಟು ಗಮನಿಸಿ, ನಾವು ಈ ಮುಂದಿನ ಪೀಳಿಗೆ ನೀವು ಗಮನಿಸಬೇಕಿದು. ನಮ್ಮ ಕಾಲ ಮುಗಿತಾ ಬಂತು, ನಾವೇನು ಸ್ವಲ್ಪ ಮಾಹಿತಿಗಳನ್ನು ಕೊಡ್ಬೋದು ಬಿಟ್ಟರೆ ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ಪ್ರಕೃತಿಯನ್ನು ಉಳಿಸುವಂಥದ್ದು. ನಿಮ್ಮ ಮೂಲ ನಾಗಬನಗಳನ್ನು, ನೈಸರ್ಗಿಕ ನಾಗಬನಗಳನ್ನು ಒಮ್ಮೆ ಹೋಗಿ ಗಮನಿಸಿ. 5-50 ಸೆಂಟ್ಸಿನ ನಾಗಬನಗಳು ಯಾವ ರೀತಿ ಇರ್ತವೆ ಯಾವತ್ತಾದರೂ ನೋಡಿದ್ದೀರಾ ನೀವು? ನಾಗರ ಪಂಚಮಿಯ ದಿನ ಇಲ್ಲೆಲ್ಲ ಮೂಲ ನಾಗಬನಗಳು ಉಳ್ಕೊಂಡಿರ್ಬೋದು, ಕಾಂಕ್ರೀಟೀಕರಣ ಆಗದೆ. ಆ ಬನಗಳನ್ನು ನೋಡಿದ್ದೀರಾ? ಒಳಗೆ ಹೋದರೆ ಯಾವ ವಾತಾವರಣ ಇರ್ತದೆ? ಹೊರಗಿನ ಟೆಂಪರೇಚರ್ 30-35 ಇದ್ದರೆ ಒಳಗೆ 28-26 ಇರ್ತದೆ. ಎಸಿ ರೂಮ್ ಥರ ಇರ್ತದೆ ಆ ಪರಿಸರ. ನಾಗಬನ ನಮ್ಮದು 30-40 ಪ್ರಭೇದದ ಮರಗಳು, 70-80 ಜಾತಿಯ ಔಷಧೀಯ ಸಸ್ಯಗಳನ್ನು ನಾನು ಕೌಂಟ್ ಮಾಡಿದ್ದೀನಿ 30 ಸೆಂಟ್ಸ್ ನಾಗಬನದಲ್ಲಿ. ಎರಡು ಮೂರು ಸಮೃದ್ಧ ಹುತ್ತಗಳು, ಒಂದು ಬಾವಿ ಅಥವಾ ಕೊಳ, ಆ ಮರಗಳಲ್ಲಿ 10-15 ಪ್ರಭೇದದ ಪಕ್ಷಿಗಳು, ಈ ಹುತ್ತಗಳಲ್ಲಿ ಅದರೊಳಗೆ ಸುಮಾರು 15 ಪ್ರಭೇದದ ಹಾವುಗಳು ವಾಸ ಮಾಡ್ತವೆ ನಮ್ಮ ನಾಗಬನದೊಳಗೆ. ಅಷ್ಟಲ್ಲದೆ ನೈಸರ್ಗಿಕ ನಾಗಬನದೊಳಗೆ ಕಾಡು ಪ್ರಾಣಿಗಳ ವಾಸ ಇದೆ. ಚಿಪ್ಪು ಹಂದಿ, ಮುಳ್ಳು ಹಂದಿ, ಕಾಡು ಹಂದಿ, ಮುಂಗುಸಿ, ಅಳಿಲು, ಕೆಂಚಳಿಲು, ಉಡ, ಸಾಕಷ್ಟು ಪ್ರಾಣಿಗಳ ವಾಸಸ್ಥಾನ ಅದು. ಅಂಥ ಒಂದು ಪರಿಸರವನ್ನು ನಾವು ಯಾವುದೋ ಒಂದು ಆಚರಣೆಗೆ ಬಲಿ ಕೊಡುವುದಂದರೆ 300-400 ವರ್ಷದ ಒಂದು ಮರವನ್ನು ನಾವು ಇನ್ನು ಮುಂದಕ್ಕೆ ಬೆಳೆಸುವುದು ಹೌದಾ? ಇವಾಗ ನಾವು ವನಮಹೋತ್ಸವ ಅಂತ ಮಾಡ್ತೀವಿ, ಒಂದು ಮರವನ್ನು ನಡ್ತೀವಿ. ನಾನೇ ಸ್ವತಃ ಗಮನಿಸಿದ್ದೀನಿ, ಅದೇ ಹೊಂಡಕ್ಕೆ ಪ್ರತಿ ವರ್ಷ ಗಿಡ ನೆಡ್ತಾ ಇರ್ತೀವಿ. ನಾವು ಶಾಲೆಗೆ ಹೋಗ್ತೀವಿ, ವನಮಹೋತ್ಸವ ಮಾಡ್ತಾರೆ, ಒಂದು ಹೊಂಡಕ್ಕೆ ಒಂದು ಗಿಡ ನೆಟ್ಟಿವಿ, ಬರುವ ವರ್ಷ ನೋಡಿದರೆ ಗಿಡ ಇಲ್ಲ, ಅದೇ ಹೊಂಡಕ್ಕೆ ನೆಡೋದು. ರಸ್ತೆ ಬದಿಯಲ್ಲಿ ನೆಟ್ಟಂಥ ಮರಗಳು ಎಲ್ಲಿ ಹೋಗ್ತವೆ? 15 ವರ್ಷದಲ್ಲಿ ಮತ್ತೆ ವ್ಯವಸ್ಥೆ ಹಾಳಾಗುತ್ತೆ, ಮರ ಕಡ್ದಾಕ್ತೀವಿ. ಹಾಗಾಗಿ ಪಶ್ಚಿಮಘಟ್ಟದ ಒಂದು ತುಣುಕು ನಮ್ಮ ನಾಡಿನ ಒಳಗಿದೆ, ನಾಗಬನ ಮತ್ತು ದೇವರ ಕಾಡಿನ ರೂಪದಲ್ಲಿ. ನೀವು ಎಷ್ಟು ನಾಗಬನಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ತೀರೋ ಅಷ್ಟು ನಿಮ್ಮ ಪರಿಸರದ ವಾಯು ಮಾಲಿನ್ಯ, ಜಲ ಮಾಲಿನ್ಯ ತಪ್ಪುತ್ತೆ. ಅಂತರ್ಜಲ ವೃದ್ಧಿ ಮಾಡುವಲ್ಲಿ ಅತ್ಯಂತ ಪರಿಣಾಮಕಾರಿ ಕೆಲಸವನ್ನು ನಮ್ಮ ನೈಸರ್ಗಿಕ ನಾಗಬನಗಳು, ಮರಗಳು ಮಾಡ್ತವೆ. ಶುದ್ಧ ಆಮ್ಲಜನಕವನ್ನು ಕೊಡ್ತವೆ. ಹೆಬ್ರಿ ಕಡೆ ಒಂದು ಸಣ್ಣ ವಿಚಾರ ನಡೆಯಿತು. ಸಮೃದ್ಧ ನಾಗಬನಗಳು ಅಲ್ಲಿ, ಇತ್ತೀಚೆಗೆ ಹೋದಾಗ ಅಲ್ಲಿ ನೀರಿನ ಸಮಸ್ಯೆ ಬಂದಿದೆ. ಆ ಪ್ರದೇಶದಲ್ಲಿ ಅಷ್ಟೂ ನಾಗಬನಗಳನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಹಾಗಾಗಿ ಅಂತರ್ಜಲ ವೃದ್ಧಿ ಇಲ್ಲ, ಬಾವಿ ನೀರು ಇಂಗ್ತಾ ಇದೆ. ಆ ಜನರಿಗೆ ಗೊತ್ತಿಲ್ಲ ಬಾವಿಯ ನೀರು ಯಾಕೆ ಇಂಗ್ತಾ ಇದೆ. ಮರಗಳನ್ನು ಕಡಿದಿದ್ದೀವಿ, ನಾಶ ಮಾಡಿದ್ದೀವಿ. ಇದೊಂದು ಘಟನೆ. ಪ್ರಕೃತಿಗೆ ಸಂಬಂಧಪಟ್ಟು ನಮ್ಮ ಆಚರಣೆ ಆರಾಧನೆಗಳು ಹೇಗೆ ಹಾಳು ಮಾಡ್ತವೆ, ಅದರ ಜೊತೆಗೆ ಇನ್ನೊಂದು ಘಟನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಘಟನೆ ಹೇಳ್ತೇನೆ, ಇದು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಹೇಳಬೇಕಾದ್ದು. ನಾನು 30 ವರ್ಷದಿಂದ ನಾನು ಅಧ್ಯಯನ ಮಾಡಿಕೊಂಡು ಬಂದ ಸಂಗತಿ. ಒಂದು ಕಡೆ ನನಗೊಂದು ಕರೆ ಬರುತ್ತೆ, ಹಗಲಲ್ಲಿ ಮನೆಗೆ ಹೋಗ್ತೀನಿ. ಒಬ್ಬರು ಹೆಂಗಸಿರ್ತಾರೆ, ಮಹಿಳೆ ಇರ್ತಾರೆ. ಅಲ್ಲಿ ಹೋದ ಕೂಡಲೇ ಆ ಮನೆಯ ಪ್ರವೇಶ ಮಾಡುವಾಗಲೇ ನನಗೆ ಗೊತ್ತಾಗುತ್ತೆ, ಉದ್ದಕ್ಕೆ ಒಳಗೆ ಹೋದ ನೋಡುವಾಗ ಒಂದು ನಾಗರವಿದೆ. ನಾಗರವನ್ನು ಹಿಡಿದೆ. ಆ ಹೆಂಗಸು ವಿಚಾರಗಳನ್ನು ಹೇಳಿಕ್ಕೆ ಶುರು ಮಾಡಿದರು. ಸರ್, ಯಾಕೆ ಸರ್ ಪದೇ ಪದೇ ನನ್ನ ಮನೆಯೊಳಗೆ ಹಾವುಗಳು ಬರ್ತವೆ, ನಾಗರ ಹಾವುಗಳು ಬರ್ತವೆ, ಕೆರೆ ಹಾವುಗಳು ಬರ್ತವೆ, ಇನ್ನು ಬೇರೆ ಬೇರೆ ಜಾತಿಯ ಹಾವುಗಳೆಲ್ಲ ಮನೆಯೊಳಗೆ ಬರ್ತವೆ. ನಾನು 3-4 ಕ್ಷೇತ್ರಗಳಿಗೆ ಹೋದೆ, ಅನೇಕ ಆಶ್ಲೇಷ ಬಲಿ ಅದು ಇದೆಲ್ಲ ಆಚರಣೆಗಳನ್ನೆಲ್ಲ ಯಾರು ಜ್ಯೋತಿಷರು ಹೇಳಿದಿರುವಂಥದ್ದೆಲ್ಲ ಮಾಡಿದರೂ ಕೂಡ ಹಾವುಗಳು ಪದೇ ಪದೇ ನನ್ನ ಮನೆಯೊಳಗೆ ಯಾಕೆ ಬರ್ತವೆ ಸರ್? ಅದರಲ್ಲೂ ನನಗೆ ಮುಟ್ಟಾದಾಗ ನನ್ನ ಕೋಣೆಗೆ ಹಾವುಗಳು ಬರ್ತವೆ ಯಾಕೆ ಸರ್ ಅಂತೇಳಿ. ಇದು ಸಾಕಷ್ಟು ಕಡೆಗಳಲ್ಲಿ ಈ ಸಮಸ್ಯೆ ನಾನು ನೋಡಿದೆ. ಹೌದು, ನನಗನ್ನಿಸ್ತು. ಅದಕ್ಕಿಂತ ಮೊದಲೇ ನಾನು ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ದೆ. ಮುಟ್ಟಾದ ಹೆಂಗಸರ ಕೋಣೆಗಳಿಗೆ ಹಾವುಗಳು, ಅದರಲ್ಲೂ ನಾಗರ ಹಾವುಗಳು ಬಂದು ಕೂತ್ಕೊಂಡದ್ದನ್ನು ನಾನು ಗಮನಿಸಿದ್ದೀನಿ, ಹಿಡಿದಿದ್ದೀನಿ, ದಾಖಲು ಮಾಡಿಕೊಂಡಿದ್ದೀನಿ ಯಾವ ಕಾರಣಕ್ಕೆ ಅಂತೇಳಿ ಅವರಿಗೆ ನಾನು ವಿಚಾರವನ್ನು ಹೇಳಿದೆ. ನಾನು ಅದಕ್ಕಿಂತ ಮೊದಲು ಈ ವಿಚಾರದ ಬಗ್ಗೆ ಅಧ್ಯಯನ ಮಾಡಿದಾಗ ಕೆಲವರು ವಿದ್ವಾಂಸರ ಹತ್ರ ಈ ವಿಚಾರ ಮಾತಾಡಿದೆ. ಹಾವು ಯಾಕೆ ಮುಟ್ಟಾದ ಮನೆಯ ಹೆಂಗಸರ ಕೋಣೆಯೊಳಗೆ ಬರ್ತದೆ ಅಂತ ಹೇಳಿದಕ್ಕೆ ಅವರು ಹೇಳ್ತಾ ಇದ್ರು, ಹಾವುಗಳು ರಕ್ತದ ವಾಸನೆಗೆ ಬರ್ತಾವೆ ಅಂತೇಳಿ. ಅದು ಒಪ್ಪಿಕೊಳ್ಳುವಂಥದ್ದಲ್ಲ, ಯಾಕಂದರೆ ಹಾವುಗಳಿಗೆ ನಮ್ಮ ಥರ ಮನುಷ್ಯರ ಥರ ವಾಸನೆ ಮತ್ತು ಪರಿಮಳವನ್ನು ಗ್ರಹಿಸುವಂಥ ಶಕ್ತಿ ಇಲ್ಲ. ಅವುಗಳ ವಾಸನಾ ವ್ಯವಸ್ಥೆ ಬೇರೆ ರೀತಿ, ಆಹಾರ, ಮೈಥುನ, ಪರಿಸರ ಇದರ ಬಗ್ಗೆ ಇರ್ತದೆ. ಕೆಟ್ಟ ವಾಸನೆ, ಸುಗಂಧ ದ್ರವ್ಯದ ಪರಿಮಳ ಹಾವುಗಳಿಗೆ ಗೊತ್ತಾಗೋದಿಲ್ಲ ಅಂತ ನನ್ನ ಅಧ್ಯಯನ ಹೇಳ್ತದೆ. ಹಾಗಾದರೆ ಯಾವ ಕಾರಣಕ್ಕೆ ಬಂದಿರಬಹುದು? ಸಾಕಷ್ಟು ಕಡೆಗಳಲ್ಲಿ ಮಾಡು ಹತ್ತಿ ಹಾವಿಡಿಯುವಾಗ ಇಲಿಗಳ ಗೂಡುಗಳಲ್ಲಿ ಮುಟ್ಟಾದ ಪ್ಯಾಡ್ಗಳು ಅಂತ ಬಟ್ಟೆಗಳು ಎಲ್ಲ ಇಲಿಗಳ ಗೂಡಲ್ಲಿ ಒಂದು ರೀತಿ ಹಾಸಿಗೆ ಥರ ಆಗಿರ್ತವೆ. ನಾನು ಅದನ್ನೆಲ್ಲ ಗಮನಿಸ್ತಾ ಬಂದ ನಂತರ ನನಗೆ ಅರ್ಥ ಆದದ್ದು ಯಾವ ಕಾರಣಕ್ಕೆ ಅಂತೇಳಿ. ಈ ಕೆಲವು ಮನೆಯ ಹೆಂಗಸರುಗಳು, ನಾನು ನನ್ನ ಹತ್ರ ಅದಕ್ಕೆ ದಾಖಲೆ ಇದೆ, ಈ ಕುಡಿತದ ಚಟ ಇರುವ ಮನೆಯವರು, ಬೇಕಾಬಿಟ್ಟಿ ಬದುಕುವಂಥ ಒಂದು ವ್ಯವಸ್ಥೆ ಇರುವವರು, ಅವ್ರೇನು ಮಾಡ್ತಾರೆ, ಮನೆಯ ಒಳಗಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದಿಲ್ಲ. ಈ ಮನೆ ಹೇಳಿದೆ ಅಲ್ವಾ, ನಾನು ಈ ಮಹಿಳೆಯ ಮನೆಗೆ ಹೋಗಿದ್ದೆ. ಅವರು ಟೈಲರಿಂಗ್ ಮಾಡ್ತಾರೆ, ಗಂಡ ಹೊರಗಡೆ ಕೆಲಸ ಹೋಗ್ತಾರೆ, ಇಬ್ಬರೇ ಇರೋದು, ತಾಯಿ ಒಬ್ಬರು ಇದ್ದರೂ ತೀರಿಕೊಂಡಿದ್ರು. ಮನೆಯ ಮೂಲೆ ಮೂಲೆಯಲ್ಲಿ ಟೈಲರಿಂಗ್ ಮಾಡಿದ ಬಟ್ಟೆಗಳು, ತುಂಡು ಚೂರುಗಳು ಮೂಲೆಯಲ್ಲಿ ಬಿದ್ದಿವೆ. ಅದಕ್ಕೆ ಕೆಲವು ಕಡೆ ಗೆದ್ದಲು ಬಂದಿದೆ. ಮನೆಯ ಕೋಣೆಯಲ್ಲಿ ಅವರು ಹೋಗುವ ಒಂದು ದಾರಿ ಮಾತ್ರ ಶುದ್ಧ ಇದೆ, ಬಿಟ್ಟರೆ ಮತ್ತೆಲ್ಲ ಕಸ ತುಂಬಿಕೊಂಡಿದ್ದಾರೆ. ಆ ಕಸದ ರಾಶಿಗೆ ಏನಾಗುತ್ತೆ, ಇಲಿಗಳು ಬರ್ತವೆ. ಅದನ್ನು ಶುದ್ಧ ಮಾಡೋದಕ್ಕೆ, ಗೂಡು ಕಟ್ಟೋದಕ್ಕೆ ಇಲಿಗಳು ಬರ್ತವೆ. ಇಲಿಯನ್ನು ಅನ್ವೇಷಣೆ ಮಾಡಿಕೊಂಡು ಕೆಲವು ಪ್ರಭೇದದ ಹಾವುಗಳು ಬರ್ತವೆ. ಹಾವುಗಳು ಮನೆಯೊಳಗೆ ಬರುವ ಒಂದೇ ಒಂದು ಕಾರಣ, ಬೇರೆ ಯಾವ ಕಾರಣವನ್ನು ಯಾರಾದರೂ ಹೇಳಿದರೆ ಅವರು ಅಜ್ಞಾನಿಗಳು ಅಂತ ಲೆಕ್ಕ. ಒಂದೇ ಒಂದು ಕಾರಣ, ಆಹಾರ. ಹಾವಿಗೆ ಹಸುವಾಗಿದೆ, ನಿಮ್ಮ ಮನೆಯೊಳಗೆ ಇಲಿ ಇದೆ, ಕೋಳಿ ಇದೆ, ಕೋಳಿ ಮೊಟ್ಟೆ ಇದೆ, ನಾಯಿ ಮರಿ ಇದೆ, ಬೆಕ್ಕಿನ ಮರಿ ಇದೆ, ಅಥವಾ ಇನ್ನೊಂದೇ ಹಾವು ಇರ್ಬೋದು. ಅವುಗಳನ್ನು ತಿನ್ನಲಿಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ನಿಮ್ಮ ಮನೆಗೆ ಹಾವುಗಳು ಬರೋದು. ನೀವು ಅದನ್ನು ಯಾವುದಕ್ಕೋ ಕನೆಕ್ಟ್ ಮಾಡಿ ನನಗೆ ಹೀಗಿರ್ಬೋದು ಏನೋ ಹಾಗಿರ್ಬೋದು ಅನ್ನಂತ ಎಣಿಸಿದ್ರೆ, ನಿಮ್ಮ ಒಳಗೆ ತುಂಬಿಸಲಾದ ನಂಬಿಕೆಗಳ ಮೂಲಕ ಆ ಒಂದು ಘಟನೆಯನ್ನು ನೋಡ್ತಾ ಇದ್ದೀರಿ ಅಂತ ಲೆಕ್ಕ. ನಾಗರಹಾವನ್ನ ಒಂದು ಸರೀಸೃಪ ಆಗಿ ಸುಂದರವಾದ ಜೀವಿಯಾಗಿ ನೀವು ನೋಡ್ಲಿಕ್ಕೆ ಇಷ್ಟಪಟ್ಟರೆ ನಿಮಗೆ ಪ್ರಕೃತಿ ಕಾಣುತ್ತೆ. ನಾಗರಹಾವನ್ನ ಕಂಡು ಕೂಡಲೇ ಚಪ್ಪಲ್ ತೆಗೆದು ಕೈ ಮುಗ್ದು ನಿಂತರೆ ಅಲ್ಲಿ ನಾಗ ಕಾಣ್ತಾನೆ ನಿಮ್ಮ ತಲೆಯೊಳಗಿರುವಂಥದ್ದು. ಈ ಹೆಂಗಸು ಇಡೀ ಮನೆಯ ಕಸದ ತೊಟ್ಟಿಯನ್ನು ಮಾಡಿಕೊಂಡಿತ್ತು ಮಾತ್ರ ಅಲ್ಲ, ನಾಲ್ಕೈದು ಕಡೆಗಳಲ್ಲಿ ಒಂದನ್ನು ನಾನು ಗಮನಿಸಿದೆ. ಈ ಮುಟ್ಟಾದ ಹೆಂಗಸರು ಕೆಲಗಡೆ ಆಗಲೇ ಹೇಳಿದಾಗೆ ಆ ಬಟ್ಟೆಯನ್ನು ಒಂದು ಮೂಲೆಯಲ್ಲಿ ತುರುಕಿಸಿಟ್ಟುಬಿಡ್ತಾರೆ. ಸಂಜೆ ಎಸೆಯೋಣ ಮತ್ತೆ ಎಸೆಯೋಣ ಅಂತ ತುರುಕಿಸಿಟ್ಟುಬಿಡ್ತಾರೆ. ಗಮನ ಹೋಗಿರ್ತದೆ ಆ ಪರಿಮಳಕ್ಕೆ, ರಕ್ತದ ಪರಿಮಳಕ್ಕೆ ಇಲಿಗಳು ಸಂಚಾರ ಮಾಡ್ತವೆ. ಗಮನಿಸ್ಕೊಳ್ಳಿ, ರಕ್ತದ ವಾಸನೆಗೆ ಇಲಿಗಳು ಸಂಚಾರ ಮಾಡ್ತವೆ, ಇಲಿಗಳ ವಾಸನೆಗೆ ಹಾವುಗಳು ಬರ್ತವೆ. ಕೇರೆ ಬರ್ಬೋದು, ಟ್ರಿಂಕೆಟ್ ಬರ್ಬೋದು, ಇರ್ತಲೆ ಹಾವು ಬರ್ಬೋದು, ಹೆಬ್ಬಾವಿನ ಮರಿನೇ ಬರ್ಬೋದು ಇಲಿಗೆ. ಈ ಎಲ್ಲ ಹಾವುಗಳು ಬಂದಾಗ ನೀವು ಸ್ವಲ್ಪ ಹೆದರಿಸಿ ಬಡಿಸಿ ಓಡಿಸಿದ್ರೆ ಅವುಗಳು ಓಡಿ ಹೋಗ್ತವೆ. ಆದರೆ ನಾಗರ ಹಾವಿನ ಸ್ವಭಾವ ಹಾಗಲ್ಲ. ನಿಮ್ಮ ಮನೆಯೊಳಗೆ ಇಲಿ ಇದೆ, ಅದು ವಾಸನೆ ಮೂಲಕ ಗ್ರಹಿಸಿದೆ, ಆ ಇಲಿಯನ್ನು ತಿನ್ನದೆ ಒಂದು ವಾರ ಒಂದು ತಿಂಗಳಾದರೂ ಹೋಗೋದಿಲ್ಲ. ಹಠ ಹಿಡಿದು ಮಾಡಲ್ಲಿದ್ದರೆ ಮಾಡು ಹತ್ತಿ ಮಾಡಲ್ಲಿ ಒಂದು ವಾರ ಇದ್ದು ಮಾಡಲ್ಲೇ ಇಲಿ ತಿಂದು ಹೊರಟೋಗ್ತದೆ. ಅದರ ಹಠ ಇರೋದು ಆಹಾರಕ್ಕೆ. ಇದೇನು ಮಾಡ್ತದೆ, ನಾಗರಹಾವು ಸೀದಾ ಒಳಗೆ ಬರ್ತದೆ ಅಂಥ ಮನೆಗಳಲ್ಲಿ, ಆ ಬಟ್ಟೆ ರಾಶಿಯೊಳಗೂ ಕೂತ್ಕೊಳ್ತದೆ. ನಾನು ಆಗಲೇ ಹೇಳಿದಾಗೆ ಹಾವುಗಳಿಗೆ ವಾಸನೆ ಪರಿಮಳ ಇಲ್ಲ, ಬಟ್ಟೆಯೊಳಗೂ ಕೂತ್ಕೊಳ್ಳೋದು ಯಾಕಂದರೆ ಅದು ಗೊತ್ತಿದೆ ಈಗ ಇಲಿ.

0: ಯುವಕರು ಯುವತಿಯರು ನೋಡಿದಿರ ಕಡಂಬಳ ಹಾವು ಕಟ್ಟು ಹಾವು. ಕಡಂಬಳ ಹಾವು ಇದ್ರೆ ನಮ್ಮಲ್ಲೊಂದು ನಂಬಿಕೆ ಇದೆ, ಹೋಗೋದು ಬಡಿಯೋದು ಹೊಡೆದು ಸಾಯಿಸಿ ಸುಟ್ಟು ಬಿಡೋದು. ನೀವು ಒಂದು ಕಡಂಬಳ ಹಾವನ್ನ ನಿಮ್ಮ ವಠಾರದಲ್ಲಿದ್ದಂಥ ರಾತ್ರಿ ವೇಳೆ ಸಂಚಾರ ಮಾಡ್ತದೆ ಕಡಂಬಳ ಅಥವಾ ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ, ಅಥವಾ ತುಳುವಲ್ಲಿ ಕಡಂಬಲೆ ಅಥವಾ ಕನ್ನಡದಲ್ಲಿ ಇನ್ನೊಂದು ಹೆಸರು ಕಟ್ಟು ಹಾವು ಅಂತ ಕರಿತೀವಿ. ಕಪ್ಪು ಬಣ್ಣದ ಶರೀರ, ತಲೆಯಿಂದ 6-8 ಇಂಚು ಬಿಟ್ಟು ಎರಡೆರಡು ಅಡ್ಡ ಕಟ್ಟುಗಳು, ಎಲ್ಲರೂ ನೋಡಿರ್ತಾರೆ, ನಮ್ಮ ಹಿರಿಯರೆಲ್ಲ ನೋಡಿದ್ದಾರೆ, ಅದನ್ನು ನೋಡಿರ್ತಾರೆ. ರಾತ್ರಿ ಸಂಚಾರಿ ಹಾವು, ಕಡ್ಡಾಯವಾಗಿ ರಾತ್ರಿ ಸಂಚಾರಿ, ತುಂಬ ಮುಗ್ಧ ಹಾವು. ಆದರೆ ಜನ ಏನು ಮಾಡ್ತಾರೆ, ತುಂಬ ಮುಗ್ಧ ಹಾವು. ಅದಕ್ಕೆ ಈಗಿನ ಹೊಸ ಹುರಗ ತಜ್ಞರೆಲ್ಲ ಹೆಸರೇನು ಕೊಟ್ಟಿದ್ದಾರೆ ಅಂದರೆ, ನಾಗರಹಾವಿಗಿಂತಲೂ 15 ಪಟ್ಟು ವಿಷಕಾರಿ ಅಂತ ಹೇಳಿಬಿಡ್ತಾರೆ. ಅದು ಅಧ್ಯಯನ ಆಗಿಲ್ಲ ಎಲ್ಲೂ. ನಾಗರಹಾವಿಗಿಂತಲೂ ಸ್ವಲ್ಪ ಹೆಚ್ಚಿನ ವಿಷಕಾರಿ ಹೌದು, ಆದರೆ ಅತ್ಯಂತ ಮುಗ್ಧ ಹಾವು. ನೀವು ಮೆಟ್ಟದೆ ನೋವು ಮಾಡದೆ ಕಚ್ಚುವಂಥ ಹಾವಲ್ಲ. ಆದರೆ ಕಡಂಬಳ ಅಂತ ಹೇಳಿಕೊಳ್ಳೆ ಬಡ್ದಿ ಸಾಯಿಸಿ ಕ್ಲೀನ್ ಮಾಡಿಬಿಡ್ತೇವೆ, ಅದರಿಂದ ದೊಡ್ಡ ಒಂದು ತಪ್ಪನ್ನು ಮಾಡ್ತೀವಿ ನಾವು. ನೀವು ಒಂದು ಹಾವನ್ನು ಸಾಯಿಸಿದ ಜಾಗಕ್ಕೆ ಆ ಹಾವು ಸಾಯುವಾಗ ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಲೀಕ್ ಮಾಡ್ತದೆ. ಆಗಲೇ ಹೇಳಿದಾಗೆ ಆ ವಾಸನೆಗೆ 1-2 ಹಾವುಗಳು ಆ ಪ್ರದೇಶಕ್ಕೆ ಮತ್ತೆ ಬಂದು ಫಿಕ್ಸ್ ಆಗ್ತವೆ. ನಾವು ಒಂದನ್ನು ನಾಶ ಮಾಡ್ತೀವಿ, 2-3 ಫಿಕ್ಸ್ ಆಗ್ತವೆ. ಅದು ಆಗದಿದ್ರೂ ಒಂದು ಹಾವನ್ನು ನೀವು ಸಾಯಿಸೋದು ಅಂದರೆ ನಿಮ್ಮ ಸುತ್ತಮುತ್ತಲಿನ ಇತರ ಹಾವುಗಳು, ನಾಗರ ಹಾವುಗಳು, ಕೆರೆ ಹಾವುಗಳು, ಹೆಬ್ಬಾವಿನ ಮರಿಗಳು, ಕನ್ನಡಿ ಹಾವಿನ ಮರಿಗಳು, ಈ ಎಲ್ಲ ಹಾವುಗಳ ಸಂತಾನೋತ್ಪತ್ತಿಯನ್ನು ಏರುಪೇರು ಮಾಡಿಬಿಡ್ತೇವೆ ನಾವು. ಯಾಕಂದರೆ ಕಡಂಬಳ ಹಾವು ಹುಟ್ಟಿ ಸಾಯುವವರಿಗೆ ಇತರ ಹಾವುಗಳನ್ನು ತಿಂದು ಬದುಕುವಂಥ ಹಾವು. ಅಂದರೆ ನಿಮ್ಮ ವಠಾರದಲ್ಲಿ ನಾಗರ ಹಾವಿನ ಸಂಖ್ಯೆ ಹೆಚ್ಚಾದರೆ ಕಡಂಬಳ ತಿನ್ನುತ್ತೆ, ಕನ್ನಡಿ ಹಾವಿನ ಸಂಖ್ಯೆ ಹೆಚ್ಚಾದರೆ ಕಡಂಬಳ ತಿನ್ನುತ್ತೆ. ಕಡಂಬಳ ಬಂದು ಕೂಡಲೇ ಒಂದು ಸಲ ಎತ್ತಿ ನೀವು ಹೊರಗೆ ನಿಮ್ಮ ಅಂಗಳದಲ್ಲಿ, ಸಾಮಾನ್ಯವಾಗಿ ಕೃಷಿಕರ ಮನೆಯೊಳಗೆ ಬರುವುದು ಬಹಳ ಅಪರೂಪ, ವಠಾರದಲ್ಲಿ ಬಂದಂಥದ್ದನ್ನು ನೀವು ಒಂದು ಕೋಲಿನಿಂದ ಸ್ವಲ್ಪ ದೂರಕ್ಕೆ ಚೆಲ್ಲಿಬಿಟ್ರೆ ಆ ಹಾವು ಮತ್ತೆ ಆ ಪರಿಸರಕ್ಕೆ ಬರೋದಿಲ್ಲ, ಬೇರೆಲ್ಲೂ ಹೋಗ್ತದೋ ಬಟ್ ಅದು ಬರೋದಿಲ್ಲ. ಸಾಯಿಸುವುದಕ್ಕಿಂತ ನಿಮ್ಮ ಪರಿಸರದಲ್ಲಿ ಅದನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು. ಹೆಬ್ಬಾವಿನ ಬಗ್ಗೆನೂ ಹಾಗೆ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಸಾಕಷ್ಟಿವೆ, ಮಕ್ಕಳನ್ನು ನುಂಗುತ್ತೆ, ಮನುಷ್ಯನನ್ನು ನುಂಗುತ್ತೆ, ಅದಕ್ಕೆ ಕೆಲವು ವಿಡಿಯೋಗಳು ಬರ್ತಾ ಇವೆ, ನಾವು ತಪ್ಪು ತಿಳ್ಕೊಂಡಿದ್ವಿ. ಒಂದು 2-3 ವರ್ಷದ ಹಿಂದೆ ಮಂಗಳೂರಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಹುಡುಗ ಹೆಬ್ಬಾವಿನ ಜೊತೆ ಹುಡುಗನನ್ನು ಹೆಬ್ಬಾವು ನುಂಗಲಿಕ್ಕೆ ಪ್ರಯತ್ನ ಪಡ್ತು, ಅವನು ಅದರ ಜೊತೆ ಹೋರಾಡಿ ಗೆದ್ದ, ಅವನಿಗೆ ಶೌರ್ಯ ಪ್ರಶಸ್ತಿ ಕೊಡಲಾಯಿತು ಅಂಥೇಳಿ. ಆ ಹುಡುಗನಿಗೆ ಶೌರ್ಯ ಪ್ರಶಸ್ತಿ ಕೊಟ್ಟದ್ದು ಬೇಜಾರಲ್ಲ ನಮಗೆ, ಆದರೆ ಎಷ್ಟು ತಪ್ಪಾಗಿ ಕೊಟ್ಟಿದ್ದಾರೆ. ಆ ಪತ್ರಿಕೆಯಲ್ಲಿ ಸುದ್ದಿ ಬಂದ ಮರು ತಿಂಗಳಲ್ಲಿ ನಮ್ಮ ಊರಲ್ಲಿ ನಿಟ್ಟೂರು ಅಂತೆಲ್ಲ ಒಂದು ಏರಿಯಾ ಇದೆ, ಅಲ್ಲಿ 3 ಹೆಬ್ಬಾವುಗಳನ್ನು ಹೊಡೆದು ಸಾಯಿಸಿದ್ರು. ಒಂದು ಗರ್ಭಿಣಿ ಹೆಬ್ಬಾವು ತಲೆಗೆ ಕಲ್ಲು ಹೆತ್ತಿ ಹಾಕಿದ ಫೋರ್ಸಿಗೆ ಭ್ರೂಣ ಹೊಡೆದು ಹೊರಗೆ ಬಂದಿದೆ ಈ ಸುದ್ದಿಯನ್ನು ನೋಡಿ. ಆದರೆ ಭಾರತದ ಹೆಬ್ಬಾವುಗಳು, ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಕರಿತೀವಿ, ಇಲ್ಲಿ ತುಳುವಲ್ಲಿ ಪೆರ್ಮಾರಿ ಅಂತ ಕರಿತೀವಿ, ಇನ್ನೊಂದು ಹೆಸರು ಕೋರಿಲೆ ಅಂತ ಕರಿತೀವಿ. ಇದು ಒಂದೇ ಹೆಬ್ಬಾವಿಗೆ ಶರೀರ ಬಣ್ಣ ಆಹಾರ ನಿಯಮ ನೋಡಿ ನಾವು ಇಟ್ಟಂಥ ಬೇರೆ ಬೇರೆ ಹೆಸರುಗಳು ಬಿಟ್ಟರೆ ಬೇರೆ ಹೆಬ್ಬಾವು ಇಲ್ಲ, ಒಂದೇ ಜಾತಿಯ ಹೆಬ್ಬಾವು ಇರೋದು. ಈ ಹೆಬ್ಬಾವುಗಳು ಈವರೆಗೆ ಮನುಷ್ಯ ಅಥವಾ ಮಕ್ಕಳನ್ನು ಹಿಡಿದ ನುಂಗಿದ ಒಂದೇ ಒಂದು ಪುರಾವೆಗಳು ಭಾರತದಲ್ಲಿ ಸಿಗೋದಿಲ್ಲ. ಈ ಹುಡುಗ ಏನು ಮಾಡಿದ್ದಾನೆ, ತಂದೆ ಜೊತೆ ಹೋಗ್ತಾ ಇದ್ದಾನೆ, ತಂದೆ ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ, ಇವನು ಬಲ್ಲೆ ಒಳಗೆ ಆಟ ಆಡ್ತಾ ಏನೋ ತಂಟೆ ಮಾಡ್ತಾ, ಅಂದರೆ ಮಕ್ಕಳು ಆಗಿರ್ತಾವಲ್ಲ, ಹೋಗಿ ಹೋಗಿ ಹಾವನ್ನು ತುಳಿದಿದ್ದಾನೆ, ಪೊದೆಯಲ್ಲಿರುವಂಥ ಹಾವನ್ನು ತುಳಿದಿದ್ದಾನೆ ಏನೋ ಮಾಡಲಿಕ್ಕೋಗಿ. ಆ ಹಾವು ಸರಿ ಅವನಿಗೆ ಕಚ್ಚಿದೆ, ಕಚ್ಚೋದನ್ನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಹೀಗೆಲ್ಲ ತಪ್ಪು ಮಾಹಿತಿ ನಾವು ಓದೋದ್ರಿಂದ ನಮ್ಮಲ್ಲಿ ಅಡಚಣೆಗಳು ಬರ್ತವೆ. ಹಾಗಾಗಿ ಆದಷ್ಟು ಪ್ರಕೃತಿಯನ್ನು ಉಳಿಸು, ನಮ್ಮ ಆಚರಣೆಗಳು ಪ್ರಕೃತಿಯನ್ನು ಹಾಳು ಮಾಡದೆ ಉಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಾಚರಿಸಿದರೆ ಖಂಡಿತವಾಗಲೂ ನಾವು ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅವಕಾಶ ಕೊಟ್ಟದ್ದಕ್ಕೆ ಇಡೀ ವಿದ್ಯಾಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ನಿಮಗೆಲ್ಲರಿಗೂ ನನ್ನ ವಂದನೆಯನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ ಶ್ರೀ ಗುರುರಾಜ್ ಸನಿಲ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಜನಧ್ವನಿ ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನಲಿ ಸ್ನೇಹಿತೆ. ಇವತ್ತಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಗ್ರಾಹಕರ ಸಲಹೆಯಾದ ವಿಜಯ್ ಮಾರುಕಟ್ಟೆಯ ಕುರಿತು ಸ್ವಲ್ಪ ಮಾತಾಡೋಣ. ಬೇರೆ ಬೇರೆ ಮಾರುಕಟ್ಟೆಗಳ ಕುರಿತು ಕೂಡ ಮಾತಾಡೋಣ. ಸೊ ಯಾಕೆ ಈ ರೀತಿ ನಮ್ಮ ಮಾರುಕಟ್ಟೆಗಳಲ್ಲಿ ವ್ಯವಸ್ಥೆಯ ಕೊರತೆ ಇದೆಯಾ, ಅಥವಾ ಆಧುನಿಕವಾಗಿ ಆನ್ಲೈನ್ ಮಾರ್ಕೆಟ್ನಿಂದ ಮನೆಗೆ ಬರುವಂಥ ಸಾಮಗ್ರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ, ಸೊ ಮಾರುಕಟ್ಟೆಗೆ ಜನರು ಹೋಗಿ ಖರೀದಿಸಲು ಹಿಂದೇಟಾಗ್ತಾ ಇದ್ದಾರೆ, ಮನೆ ಬಾಗಿಲಿಗೆ ಅಥವಾ ಫ್ಲಾಟ್ ಬಾಗಿಲಿಗೆ ಬರುವಂತಹ ಒಂದು ಸಾಮಗ್ರಿಗಳಿಂದ ನಮ್ಮ ಅವಶ್ಯಕತೆಗಳು ಕ್ವಿಕ್ ಆಗಿ ಬೇಗನೆ ಪೂರ್ಣಗೊಳ್ತಾ ಇವೆ. ಸೊ ಹಾಗಾಗಿ ಇವು ಮತ್ತು ಅವು ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆಯಾ, ಇವುಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಹೊರಗಡೆ ಸುಸಜ್ಜಿತವಾಗಿದೆ, ಒಳಗಡೆ ಸ್ವಚ್ಛತೆಯ ಕೊರತೆ, ಇದು ಮಾರುಕಟ್ಟೆಗಳ ವ್ಯವಸ್ಥೆ. ಆದರೆ ಡೆಲಿವರಿ ಬಾಯ್ಸ್ಗಳ ಮೂಲಕ ನಾವು ನೋಡಬಹುದು ನಮ್ಮ ಮನೆ ಬಾಗಿಲಿಗೆ ತಲುಪುವಂತಹ ಎಲ್ಲ ವಸ್ತುಗಳು ಆಗಿರಬಹುದು, ಅವುಗಳನ್ನು ನಾವು ನೋಡುವಾಗ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ ಅಂತ ಹೇಳಬಹುದು. ಸೊ ಸ್ನೇಹಿತರೆ, ಇವತ್ತು ನಾವು ವಿಷಯ ಇದೆ. ಸೊ ಈ ಕರೆ ಮಾಡಿ ಮಾತಾಡಿ ಅದಕ್ಕಿಂತ ಮುಂಚಿತ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಎಸ್, ಮತ್ತೊಮ್ಮೆ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜಯ್ ಮಾರುಕಟ್ಟೆ ಬಗ್ಗೆ ನಾನಂತೂ ಮಾತಾಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊರಗಡೆ ಸುಸಜ್ಜಿತವಾಗಿದೆ, ಒಳಗಡೆ ಸ್ವಚ್ಛತೆಯ ಕೊರತೆ ಇದೆ, ಇದರ ಬಗ್ಗೆ ಮಾತಾಡುವಾಗ ಸ್ನೇಹಿತರೆ, ನಗರದ ಬಿಜಯಲ್ಲಿ ಸುಮಾರು 13 ವರ್ಷಗಳಿಂದ ಒಂದು ಮಾರುಕಟ್ಟೆ ನಿರ್ಮಾಣಗೊಂಡಿದೆ. ಇದು ಸುಸಜ್ಜಿತ ಮಾರುಕಟ್ಟೆ ಅಂತ ಹೇಳ್ತಾ ಇದೆ, ಆದರೆ ಗ್ರಾಹಕರ ಕೊರತೆಯನ್ನು ಬಹುಮಟ್ಟದಲ್ಲಿ ಎದುರಿಸ್ತಾ ಇದೆ. ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಗ್ರಾಹಕರ ಸಂಖ್ಯೆ ವಿಪರೀತ ಇಳಿಕೆಯಾಗಿದೆ. ಇದರಿಂದಾಗಿ ಹಲವು ಅಂಗಡಿಗಳು ಇನ್ನೂ ವ್ಯಾಪಾರ ಆರಂಭಿಸಿಲ್ಲ. ಮಾರುಕಟ್ಟೆಯ 3 ಸುತ್ತಲಿನಲ್ಲಿ ಮುಖ್ಯ ರಸ್ತೆ ಇದ್ದು ಪಾರ್ಕಿಂಗ್ಗೆ ಸಾಕಷ್ಟು ಜಾಗವಿದೆ, ಆದರೆ ಮಾರುಕಟ್ಟೆ ಗ್ರಾಹಕರನ್ನು ಸೆಳೀತಾ ಇಲ್ಲ. ಮಾರುಕಟ್ಟೆಯಲ್ಲಿ ಕೇವಲ 3 ಹಣ್ಣು ತರಕಾರಿ ಅಂಗಡಿ ಇದೆ. ಮಾರುಕಟ್ಟೆಯಲ್ಲಿ ದಿನಸಿ ಅಂಗಡಿ ಇಲ್ಲ. ಉಳಿದಂತೆ ಸುಮಾರು 5 ಅಂಗಡಿಗಳು ಇಲ್ಲಿಯವರೆಗೆ ಕಾರ್ಯಾರಂಭಗೊಂಡಿಲ್ಲ. ಪಾಲಿಕೆಯಿಂದ ಹಲವು ಬಾರಿ ಟೆಂಡರ್ ಕರೆದರೂ ಅಂಗಡಿಗಳನ್ನು ಪಡೆಯಲು ವ್ಯಾಪಾರಿಗಳು ಮುಂದಾಗ್ತಾ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 1ನೇ ಮಹಡಿಯಲ್ಲಿ ಸರ್ಕಾರಿ ಕಚೇರಿಯೊಂದು ಕಾರ್ಯಾಚರಿಸ್ತಾ ಇದೆ. ಉಳಿದಂತೆ ಅಲ್ಲೂ ಕೆಲವು ಅಂಗಡಿಗಳು ಖಾಲಿ ಉಳಿದುಕೊಂಡಿವೆ. ಬಿಜಯ್ ಮಾರುಕಟ್ಟೆಯಲ್ಲಿ ಒಳಭಾಗದಲ್ಲಿರುವ ಮೀನಿನ ಮಾರುಕಟ್ಟೆಯಲ್ಲಿ ಹಲವು ಸಮಸ್ಯೆಗಳಿದ್ದು, ಮೀನು ಮಾರಾಟಕ್ಕೆ ಸಂಬಂಧಿಸಿದಂತೆ 10 ಸ್ಟಾಲ್ಗಳಿದ್ದು ಕೇವಲ 3 ವ್ಯಾಪಾರ ನಡೆಸ್ತಾ ಇದ್ದಾರೆ ಅಂತ ನಾವು ನೋಡಬಹುದು. ಸೊ ಇದೆಲ್ಲ ವಿಚಾರಗಳು ಇಲ್ಲಿನ ಮಾರುಕಟ್ಟೆ ದುಸ್ತರಿರುತ್ತೆ. ಇಲ್ಲಿ ಪೈಪ್ ಸೋರಿಕೆ ಇದೆ, ಮೀನು ಮಾರಾಟ ಕುಸಿದಿದೆ, ಸ್ವಚ್ಛತೆಯ ಸಮಸ್ಯೆ ಕಾಣ್ತಾ ಇದೆ. ವ್ಯಾಪಾರಿಗಳ ಪ್ರಕಾರ ಒಳಗಡೆ ತರಕಾರಿ, ಹಣ್ಣು, ಮೀನು, ಮಾಂಸದ ಅಂಗಡಿ ಇರುವುದೇ ಹೊರಗೆ ಗೊತ್ತಾಗ್ತಾ ಇಲ್ಲ ಅಂತ. ಒಳಗಡೆ ಸ್ವಚ್ಛತೆಯ ತೀವ್ರ ಕೊರತೆ ಕೂಡ ಇದೆ. ಕೋಳಿಗಳ ಬಾಕ್ಸ್ಗಳನ್ನು ಗ್ರಾಹಕರು ಹೋಗಿ ಬರುವ ದಾರಿಯಲ್ಲಿ ಹೊತ್ತು ಸಾಗಬೇಕು. ಮೊದಲು ಒಳ್ಳೆಯ ವ್ಯಾಪಾರದ ಜಾಗ, ಈಗ ವ್ಯಾಪಾರವೆಲ್ಲ ಅಂಗಡಿಗಳು ಕೂಡ ಬಂದಲ್ಲ, ಅಲ್ಲಿ ಶಾಪಿಂಗ್ ಮಾಲ್ಗಳು ಮತ್ತು ದೊಡ್ಡ ದೊಡ್ಡ ಮಾರುಕಟ್ಟೆಗಳು ಬಂದದ್ದು, ಮತ್ತು ಪಾರ್ಕಿಂಗ್ ವ್ಯವಸ್ಥೆಗೆ ಕೂಡ ದೊಡ್ಡ ಸಮಸ್ಯೆ ಆದದ್ದು ಇವೆಲ್ಲ ಕಾರಣ ಆಗಿವೆ ಅಂತ ಇಲ್ಲಿ ನಾವು ನೋಡಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಈ ಬಿಜಯ್ ಮಾರುಕಟ್ಟೆಯ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ 6364240499 ಈ ಸಂಖ್ಯೆಗೆ. ಮುಂದಿನ ಒಂದು ಸುಂದರ ಹಾಡು ನಿಮಗೋಸ್ಕರ.

ತಾಳು ಉಮಳು ಶೀಧ ಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವನ್ ಇಕ್ರಾವ ನಮನ ಸರ್ ಅಮ್ಚೆ ಸಂಗಿ ಹಜರಸಾ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಆಯ್ಕೊಂಡ್ ವಿಸರಣಕ ತಾಳು ಉಮಾಳು ಶೀಧ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸ್ ಅವನಸ ರಿಂಗ್ ರಿಂಗ್ ಆಳ್ಚಿನಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟಾಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಇವತ್ತಿನ ಜನಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ವಿಜಯ್ ಮಾರುಕಟ್ಟೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಸ್ನೇಹಿತರು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದೇ ರೀತಿ ನಮ್ಮ ಇತರ ಮಾರುಕಟ್ಟೆಗಳಿಗೂ ಕೂಡ ನಾವು ಗಮನಹರಿಸೋಣ. ಕದ್ರಿ ಮಾರುಕಟ್ಟೆಯನ್ನು ಇಂಪ್ರೂವ್ ಆಗಿದೆ. ಈಗ ನಮ್ಮ ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆ ಕೆಲಸ ಇನ್ನೂ ಕೂಡ ಮುಗಿದಿಲ್ಲ. ಸೊ ಹಾಗಾಗಿ ನಾವು ನೋಡಿರ್ಬೋದು ಸೆಂಟ್ರಲ್ ಮಾರುಕಟ್ಟೆಯ ಅಥವಾ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಯಾವತ್ತೂ ಕೂಡ ಒಂದು ಬೀದಿ ಬದಿ ವ್ಯಾಪಾರ ಎದ್ದು ಕಾಣ್ತಾ ಇದೆ. ಮಾರುಕಟ್ಟೆ ನಿರ್ಮಾಣ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಉರುವ ಮಾರುಕಟ್ಟೆ ಕೂಡ ಇನ್ನೊಂದು ರೀತಿಯ ವ್ಯವಸ್ಥೆಯನ್ನು ವಹಿಸ್ತಾ ಇದೆ. ಕೇವಲ ನಮ್ಮ ಮಾರುಕಟ್ಟೆಗಳ ಹೆಸರಿಗೆ ಮಾತ್ರ ಮಂಗಳೂರು ಮಹಾನಗರ ಪಾಲಿಕೆಯ ಮಾರುಕಟ್ಟೆಯಲ್ಲಿ ಕೆಲವೊಂದು ಮಾರುಕಟ್ಟೆಗಳಲ್ಲಿ ನಾವು ನೋಡಬಹುದು ಅಧೋಗತಿಗೆ ತಲುಪಿರುವಂಥ ವ್ಯವಸ್ಥೆ ಅಂತ ತುಂಬ ಬೇಸರ ಆಗ್ತಾ ಇದೆ. ಇದು ದಿನವೊಂದಕ್ಕೆ ಸುಮಾರು 12,000 to 15,000 ಮೀನು ಮಾರಾಟ ಇತ್ತು. ಅದು 4-5 KG ಮೀನು ಮಾರಾಟ ಆಗೋದೇ ಅಪರೂಪ. ಮಾರುಕಟ್ಟೆ ವಿವಿಧ ಅವ್ಯವಸ್ಥೆಯಿಂದ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ. ಕೆಲವರು ಇದು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅಂದರೆ ರಸ್ತೆ ಬದಿಯಲ್ಲೇ ಮೀನು ಮಾರಾಟ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನಾವು ನೋಡಿರ್ಬೋದು ಬಿಜಿ ಹೋಗುವಂಥ ರಸ್ತೆಯಲ್ಲಿ, ನಾವು ಜೈಲ್ ರೋಡಲ್ಲಿ ತುಂಬ ಜನ ಮೀನು ಮಾರಾಟ ಅಥವಾ ಮಾಡ್ತಾ ಇದ್ದಾರೆ. ಕೆಲವರು ಅಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ, ಅಲ್ಲಿ ರಸ್ತೆ ಬದಿಯಲ್ಲಿ ಅವರಿಗೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಸೊ ಇದು ರಶ್ಮಿ ಮೀನು ವ್ಯಾಪಾರ ಮಾಡುವಂತಹ ಒಂದು ಮಹಿಳೆಯ ಮಾತಾಗಿದೆ. ಮಾಂಸದ ಅಂಗಡಿಯ ಕೋಳಿಗಳ ಬಾಕ್ಸ್ಗಳನ್ನು ಅಂಗಡಿಯೊಳಗೆ ರವಾನಿಸುವ ಪ್ರತ್ಯೇಕ ವ್ಯವಸ್ಥೆ ಇಲ್ಲ. ಅದೇ ಜಾಗದಲ್ಲಿ ಗ್ರಾಹಕರು ಕೂಡ ಆಗಮಿಸಬೇಕಾಗಿದೆ. ಇದು ಸ್ವಚ್ಛತೆಯ ಒಂದು ದೊಡ್ಡ ಮಟ್ಟದ ಸವಾಲು. ಮಾರುಕಟ್ಟೆಗೆ ಆಗಮಿಸುವ ಗ್ರಾಹಕರಿಂದ ಇರುತ್ತೆ, ಯಾಕೆಂದರೆ ಮುಂಭಾಗದಲ್ಲಿ ಮೀನು ಮಾಂಸ ಮಾರುಕಟ್ಟೆ ಬೋರ್ಡ್ಗಳನ್ನು ಅಳವಡಿಸಿದರೆ ಗ್ರಾಹಕರಿಗೆ ಕೂಡ ನೆರವಾಗುತ್ತೆ ಎಂದು ವ್ಯಾಪಾರಿ ಮಹಿಳೆ ಸುಮಿತ್ರಾ ಅವರ ಒಂದು ಮಾತು. ಸೊ ಹೀಗಾಗಿ ಇವೆಲ್ಲ ವಿಷಯಗಳು ನಡೀತಾ ಇವೆ. ಕರ್ನಾಟಕದಲ್ಲಿ ಕೂಡ ನಾವು ನೋಡಬಹುದು ಇಂಥ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ವಿಶೇಷವಾಗಿ ನಮ್ಮ ಕದ್ರಿ ಮಾರುಕಟ್ಟೆಯಲ್ಲಿ ಕೂಡ ಇತ್ತು, ಆದರೆ ಅದೊಂದು ರಸ್ತೆ ಬದಿಯಲ್ಲಿ ಇತ್ತು. ಸೊ ಇದು ಕೂಡ ರಸ್ತೆ ಬದಿಯಲ್ಲಿ ಇದ್ದರೂ ಕೂಡ ಮಾರುಕಟ್ಟೆ ಇದೆ ಅಂತ ಗೊತ್ತಾಗಲ್ಲ. ಸೊ ಇದರ ಬಗ್ಗೆ ಒಂದು ಸುಂದರವಾದ ವ್ಯವಸ್ಥಿತ ವರದಿ ಕೂಡ ನಾವು ಇವತ್ತು ನೋಡಿರ್ಬೋದು. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364420499 ಈ ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ತಾಳು ಉಮಳು ಶ್ರೀಧಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವ್ ಇಕ್ರಾವ ನಮ್ಮ ಸರ್ ಅಮ್ಚಿ ಸಂಗಿ ಹಜರಸ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಐಕೊಂಕ್ ವಿಸರಣ ಕತ್ ತಾಳು ಉಮಾಳು ಶ್ರೀಧಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಜೌನ ಸ ರಿಂಗ್ ರಿಂಗಾಳ್ಚಿಣಿ ಎಸ್ ಮತ್ತೊಮ್ಮೆ ಇವತ್ತಿನ ಜನನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾನಂತೂ ಮಾತಾಡಿದ್ದೇನೆ. ಸೊ ನಾನು ಮಾತಾಡ್ತಾ ಇದ್ದೆ ಇವತ್ತು ಗ್ರಾಹಕರ ಸೆಳೆಯದ ವಿಜಯ ಮಾರುಕಟ್ಟೆ ಜೊತೆಯಲ್ಲಿ ಸ್ನೇಹಿತರೆ. ಬೇರೆ ಬೇರೆ ವಿಚಾರಗಳನ್ನು ನಾವು ನೋಡೋದಾದರೆ, ಬರೀ ಮಳೆ ಬರ್ತಾ ಇದೆ, ಮಕ್ಕಳಿಗೆ ನಿರಂತರವಾಗಿ ರಜೆಗಳನ್ನು ನೀಡಲಾಗಿದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಕ್ಕಳು ರಜೆಗಳನ್ನು ಈಗ ಅನುಭವಿಸ್ತಿದ್ದಾರೆ. ಆದರೆ ನಾವು ನೋಡಿರ್ಬೋದು, ಎಚ್ಚರಿಕೆ ಕೊಟ್ಟರು ಕೂಡ ಕೆಲವು ಕಡೆ ಸಾವು ನೋವು, ಅದೇ ರೀತಿ ಅನಾಹುತ ಅಪಘಾತಗಳಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿಯಿಂದಾಗಿ ನಾವಂತೂ ನೋಡಿರ್ಬೋದು, ರಾಜಕಾಲುವೆಗಳಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿರಬಹುದು, ಅದೇ ರೀತಿ ಕೋಡಿಕಲ್ ವಾರ್ಡ್ನಲ್ಲಿ 2B ಕ್ರಾಸ್ ರಸ್ತೆಯ ಅವ್ಯವಸ್ಥೆ ಇರಬಹುದು, ಮರಬಿದ್ದು ಮನೆಗಳಿಗೆ ಹಾನಿಯಾಗಿರಬಹುದು. ವಿಶೇಷವಾಗಿ ಮಳೆಗಾಲದ ಈ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಿಂದ ನಾವು ನೋಡಿರ್ಬೋದು, ಪುಷ್ಯ ಮಳೆಗೆ ಸಾಕಷ್ಟು ಕಡೆ ಹಾನಿ ತೊಂದರೆ ಆಗಿದೆ. ಮತ್ತು ಶಿವಮೊಗ್ಗದಲ್ಲಂತೂ ಈಗ ತಾನೇ ಬಂದ ಸುದ್ದಿಯಂತೆ ಮನೆಯೊಂದರ ಮೇಲೆ ಒಂದು ಕುಸಿತ, ಗುಡ್ಡೆ ಕುಸಿತ ಆಗಿ, ಸೊ ಹೀಗಾಗಿ ಒಂದು ಸಾವು ನೋವುಗಳು ಕೂಡ ಆಗಿವೆ ಅಂತ ನಾವು ನೋಡಬಹುದು. ಸೊ ಇವೆಲ್ಲವನ್ನು ನಾವು ಗಮನಿಸುವಾಗ ದಿನಾಲು ಮಳೆಯಿಂದ ಆಗುವಂತಹ ಒಂದು ಅವಾಂತರಗಳು ದೊಡ್ಡ ಮಟ್ಟದಲ್ಲಿವೆ. ಅದಕ್ಕಾಗಿ ಒಂದು ವಿಶೇಷವಾಗಿ ರಜೆಯನ್ನು ಕೂಡ ಕೊಡಲಾಗಿದೆ ಅಂತ ಹೇಳಬಹುದು. ಯಾಕೆಂದರೆ ಮಕ್ಕಳ ಬಗ್ಗೆ ಸೇಫ್ಟಿ ಹೆಚ್ಚಾಗಲು, ಸೊ ವಿಶೇಷವಾಗಿ ಮಕ್ಕಳನ್ನು ಆಳವಿರುವ ಅಥವಾ ನೀರು ನಿಂತಿರೋ ಪ್ರದೇಶಗಳಿಗೆ ಕಳಿಸಿಬಿಡಿ. ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಬಿದ್ದಿರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ತಲೆದೋರಿರಬಹುದು. ಈ ಮೂಲಕ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಕೂಡ ಹೌದು. ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಗಮನ ಹರಿಸೋದು ಒಂದು ಸೂಕ್ತ. ಸೊ ಮಳೆಗಾಲ ಎಂದಾಗ ಸಮಸ್ಯೆಗಳ ಕಾಲ ಅಂತ ಕೂಡ ಕರೀತಾರೆ. ವಿಶೇಷವಾಗಿ ಮಳೆಯಿಂದಾಗಿ ತೊಂದರೆಗಳು ಕೂಡ ಆಗ್ತಾ ಇವೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇನ್ನಷ್ಟು ವಿಷಯಗಳನ್ನು ಮಾತಾಡ್ತೇನೆ. ಕರೆ ಮಾಡಿ ಮಾತಾಡಿ 6364420449 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ತಾಳು ಉಮಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವನ್ ಇಕ್ರಾವನ ಮನಸ ಅಮ್ಚಿ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಐಕೊಂಕ್ ವಿಸರನ್ನ ಕ ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸೌನಸ ರಿಂಗ್ ರಿಂಗಾಳ್ಚಿನಿ ನಿಮಾನಿ. ಮತ್ತೊಮ್ಮೆ ಇವತ್ತಿನ ಜನಧನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹತ್ತು ಹಲವು ಸಮಸ್ಯೆಗಳಿಂದ ಕೂಡಿದಂತಹ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ನೋಡಿರಬಹುದು. ಈ ಸಮಸ್ಯೆಗಳಿಗೆ ಸ್ಪಂದನೆ ದೊರಕಿದರೂ ಕೂಡ, ಸಮಸ್ಯೆಗಳಿಗೊಂದು ರಿಲೀಫ್ ದೊರಕಿದರೂ ಕೂಡ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತವೆ. ನೋಡಿ, ತೀರ್ಥಹಳ್ಳಿಯಲ್ಲಿ ನಾನು ಗುಡ್ಡ ಕುಸಿದು 3 ಸಾವು, ಕೊಪ್ಪಳದಿಂದ ಕೂಲಿ ಹರಿಸಿ ಬಂದಂತಹ ಕುಟುಂಬದ 3 ಮೃತಪಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ 29 ಸೆಂಟಿಮೀಟರ್ನಷ್ಟು ಮಳೆ ಬಂದಿದ್ದು ದೇಶದಲ್ಲಿ ದ್ವಿತೀಯ ಅತ್ಯಧಿಕ ಅಂತ ಮಳೆ ಬಂದಿದೆ. ಗರಿಷ್ಠ ಮಳೆ ಕೇರಳದ ಅಯ್ಯನ್ಕುನ್ನಲ್ಲಿ ಸುರಿದಿತ್ತು ಅಂತ ನಾವು ನೋಡಬಹುದು. ದಕ್ಷಿಣ ಕನ್ನಡ ಕಾಸರಗೋಡಲ್ಲಿ ಇಂದು ಕೂಡ ರಜೆ ಸಾರಲಾಗಿದೆ. ಮಳೆ ಇಲ್ಲದೆ ಬದುಕು ಕಟ್ಟಿಕೊಳ್ಳಲು ಹೋಗಿದ್ದ ಕೊಕ್ಕರೆಗಾರು ಗ್ರಾಮದ ಈ ದಂಪತಿಗಳು ಇನ್ನು ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಈ ಒಂದು ಮಳೆಯಿಂದ ಏನೆಲ್ಲ ಆಗ್ತಾ ಇದೆ, ಭಾರೀ ಮಳೆಯಿಂದಾಗಿ ರೈಲ್ವೆ ಹಳಿಗೆ ಗುಡ್ಡ ಕುಸಿದ ಬೆಂಗಳೂರು ಮಂಗಳೂರು ರೈಲು ಸಂಚಾರ ಪೂರ್ಣ ಸ್ಥಗಿತ ಎಡಕುಮೇರಿ ಬಳಿ ನಡೆದಿದೆ. ಅದೇ ರೀತಿ ಕಬಿನಿ ಅಣೆಕಟ್ಟೆಯಲ್ಲಿ ಕೂಡ ನಾವು ನೋಡಿರ್ಬೋದು ಸಮಸ್ಯೆಗಳಾಗ್ತವೆ. ನೇತ್ರಾವತಿಯಲ್ಲಿ ನೀರಿನ ಮಟ್ಟ ಏರಿಳಿತವನ್ನು ಕಾಣ್ತಾ ಇದೆ. ಉಪ್ಪಿನಂಗಡಿಯಲ್ಲಿ ನದಿ ನೀರಿನ ಮಟ್ಟ 30.1 ಮೀಟರ್ಗೆ ಏರಿಕೆ ಆಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಫೆಕ್ಟ್ ತರ್ತಾ ಇದೆ. ನದಿ ತೀರದ 15 ಮನೆಗಳ ಸ್ಥಳಾಂತರ ಕೂಡ ಆಗಿಬಿಟ್ಟಿದೆ. ಮಳೆ ನಿಂತರೂ ನೆರೆ ನಿಂತಿಲ್ಲ ಅಂತ ಕೂಡ ನಾವು ನೋಡಬಹುದು. ದಕ್ಷಿಣ ಕನ್ನಡದಲ್ಲಿ NDRF SDRF ಸನ್ನದ್ಧಗೊಂಡಿದೆ, ಜೊತೆಗೆ ನಾವು ಕೂಡ ಇಲ್ಲಿ ಸೇಫ್ ಆಗಿದೆ ಅಂತ ನಾವು ನೋಡಿರಬಹುದು. ಆದರೆ ರೆಡ್ ಅಲರ್ಟ್ ಎಂದು ಕೂಡ ಘೋಷಣೆ ಇದೆ. ಮುಂದಿನ ಈ ಒಂದು 24 ಗಂಟೆಯಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ. ಉಡುಪಿಯಲ್ಲಿ ಬೆಳಗ್ಗೆ ಮಳೆ, ಮಧ್ಯಾಹ್ನ ಬಳಿಕ ನಿನ್ನೆ ಬಿಸಿಲಿತ್ತು. ಆದರೂ ಕೂಡ ಮಳೆಯ ಒಂದು ವಿಚಾರ ಗಮನಿಸುವುದಾದರೆ ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿ ತಲೆದೋರ್ತಾ ಇವೆ ಅಂತ ನಾವು ನೋಡಿರ್ಬೋದು. ಸೊ ಬೆಳ್ತಂಗಡಿಯಲ್ಲಿ ಮಳೆ ಜೊತೆಗೆ ಕಾಡಾನೆ ದಾಳಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಸೊ ನಾವು ನೋಡಿರ್ಬೋದು, ಒಬ್ಬನು ಕಾರ್ಮಿಕರು ಕೂಡ ಇದಕ್ಕೆ ಮೃತಪಟ್ಟಿದ್ದಾರೆ ಅಂತ ನಾವು ನೋಡಿರ್ಬೋದು. ಬಾಲಕೃಷ್ಣ ಗೌಡ 55 ವಯಸ್ಸಾದವರು. ಸೊ ಅದರಲ್ಲಿ ಕಡಲ ಕೊರೆತ ಕೂಡ ಆಗ್ತಾ ಇದೆ. ಸೊ ಒಟ್ಟಾರೆ ಹೇಳೋದಾದರೆ ಮಳೆ ಹಲವೆಡೆ ಸಮಸ್ಯೆಗಳನ್ನು ನಾವು ನೋಡಿರ್ಬೋದು. 12 ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ, 21 ನದಿಗಳಲ್ಲಿ ನೀರಿನ ಮಟ್ಟ ದೊಡ್ಡ ಮಟ್ಟಕ್ಕೆ ಏರಿಕೆ ಆಗಿದೆ. ಭೂಕುಸಿತ ಆಗ್ತಾ ಇದೆ. 7 ಸೇತುವೆಗಳು ಜಲಾವೃತಗೊಂಡಿದೆ. ಸಾಗರ, ತೀರ್ಥಹಳ್ಳಿ, ಜೋಯಿಡ, ದಾಂಡೇಲಿಯಲ್ಲಿ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ತುಂಗಾ ನದಿಯಲ್ಲಿ ಪ್ರವಾಹ ಬಂದಿದೆ. ಮಹಾಮಳೆಗೆ ಒಂದು ರಾಜ್ಯ ತತ್ತರಗೊಂಡಿದೆ. ಇದು ಪ್ರತಿ ವರ್ಷ ಕೂಡ ಈ ರೀತಿ ಆಗ್ತಾ ಇದೆ. ಸೊ ಇವೆಲ್ಲ ವಿಚಾರಗಳನ್ನು ಸ್ನೇಹಿತರೆ ನೀವು ಗಮನಿಸಿರಬಹುದು. ಇನ್ನಷ್ಟು ವಿಷಯಗಳನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ಮಾತಾಡಿದ್ದೇನೆ. ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು, ಎಲ್ರಿಗೂ ನಮಸ್ಕಾರ, ಶುಭ ದಿನ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ತಾಳು ಉಮಳು ಶ್ರೀಧಪ್ರಸಾರ್, ಎಸ್ ಮುಂಗ್ಳಾರ, ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವ್ ಇಕ್ರಾ ವರಮಣ ಸರ್. ಅಂಚೆ ಸಂಗಿ ಹಜರಸ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್. ತಿಜೆ ಸಂಗಿ ಉಲೋಮ್ ಫೋನ್ ಕರ 6364204949 ಸಂಖ್ಯಾ. ಐಕೊಂಕ್ ವಿಸ್ರನಕ ತಾಳು ಉಮಾಳು ಶ್ರೀಧಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಜ್ ಅವನಸ ರಂಗ್ ರಂಗಾಳ್ಚಿಣಿ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷ ಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ ನಾಲ್ಕನೇ ಕಂತು.
1: ಕಣ್ತೆರೆದು ನೋಡಿದರೆ

ಬಸವಣ್ಣ ಬೀಳುತ್ತಿದ್ದ. ಒಂದೇ ಒಂದು ದಿಕ್ಕು ನೋಡುತ್ತಿದ್ದಂತೆ ಎರಡಾಗಿ, ಹತ್ತಾಗಿ, ನೂರಾಗಿ, ಅರಮನೆಯ ಎಲ್ಲಾ ಕಡೆಗಳಲ್ಲಿ ಬೆಳಕು ಚೆಲ್ಲುತ್ತಿದೆ. ಯಾಕೆ ನಲ್ವೇ ಇಲ್ಲಿಯೂ ಅಲ್ಲಿಯೂ ಎಲ್ಲಿ ನೋಡಿದರು ನನಗೆ ಕಾಣುತ್ತಿರುವುದು ಕೃಷ್ಣನ ರೂಪಗಳು. ಭೂತನೆಯ ಮೊಲೆಯನ್ನುಣ್ಣುವ ಕೃಷ್ಣ, ಶಕಟನನ್ನು ಒದೆಯುತ್ತಿರುವ ಕೃಷ್ಣ, ಬಕನನ್ನು ಸೀಳುತ್ತಿರುವ ಕೃಷ್ಣ, ಕಾಳಿಯನ ಪಣಾಮಂಡಲದ ಮೇಲೆ ಕುಣಿಯುತ್ತಿರುವ ಕೃಷ್ಣ, ಕೃಷ್ಣನ ನಾನಾ ರೂಪಗಳನ್ನು ನಾನು ನೋಡಿ ಅವನಿಲ್ಲದ ಸ್ಥಳ ಎಲ್ಲಿಯೂ ಇಲ್ಲ. ದೀಪವೇ ಎರಡಾದ್ದಲ್ಲ, ಕೃಷ್ಣನೇ ತಾನು ಎಲ್ಲಾ ಕಡೆಗಳಲ್ಲಿಯೂ ಇದ್ದೇನೆ. ಅದನ್ನು ತೋರಿಸಿಕೊಟ್ಟು ಹರಿಮಯವಾದ ಅರಮನೆಯನ್ನು ನೋಡಿದೆ. ಯಾರನ್ನು ಮಾಯಾವಿ ಎಂದು ಕರೆದರು, ಯಾರು ಮಾಯಾ ಮಾನುಷನಾಗಿ ಭೂಲೋಕಕ್ಕೆ ಇಳಿದು ಬಂದನು ಅವನ ಮಹಿಮಾ ವಿಶೇಷಗಳನ್ನು ತಿಳಿಯುವುದಕ್ಕಾದರೂ ಹೇಗೆ ಸಾಧ್ಯ? ವ್ಯಾಪ್ತೋ ನಾರಾಯಣ ಸದಾ ಹೇಳಿ ನಾರದರು ಹೇಳಿದರು. ನಾರಾಯಣನು ಎಲ್ಲಾ ಕಡೆಗಳಲ್ಲಿಯೂ ಇದ್ದಾನೆ. ಅದನ್ನೇ ನಾನು ಕಾಣುತ್ತಿದ್ದೇನೆ. ಆದರೆ ಸರಿ, ಈ ರೀತಿ ಸರ್ವವ್ಯಾಪ್ತನಾದಂತಹ ಭಗವಂತನನ್ನು ಕಂಡವೇ ಅವನನ್ನು ನನ್ನಲ್ಲಿಯೇ ಇರುವಂತೆ ಮಾಡಬೇಕು. ಅದಕ್ಕಾಗಿಯೂ

ಪ್ರೀತಿಯಿಂದಲೋ ಭೀತಿಯಿಂದಲೋ ಪರ್ಶಮಣಿಯನ್ನು ಕಬ್ಬಿಣ ಮುಟ್ಟಿದರೆ ಕನಕವಾಗುವುದು ಸಹಜ ತಾನೇ. ಭಯದಿಂದಲೇ ಹರಿಯನ್ನು ಸ್ಮರಿಸಿದರು, ಕಂಡರು ಅವನ ದರ್ಶನ ದೊರಕುವುದು. ಹೊರಗಳನ್ನು ತೆರೆದಾಗ ಯಾವುದು ನಮಗೆ ಕಾಣಿಸುತ್ತದೆಯೋ ಅದು ಅಂತಃಚಕ್ಷುಗಳಿಗೆ ಗೋಚರಿಸುವುದಿಲ್ಲ. ಆದುದರಿಂದ ಒಳಗನ್ನನ್ನು ತೆರೆದು ನೋಡಿದೆ ಅರಮನೆಯ ಹೊರಗೆ, ಒಳಗೆ ಒಳಗಿನಿಂದ ಹೊರಗಿನ ತನಕ ಇರುವ ಅಭ್ಯಂತರ ಪ್ರದೇಶದಲ್ಲಿ ನನಗೆ ಕಾಣುತ್ತಿರುವುದು ಅವನು. ಆ ಕೃಷ್ಣನ ದಿವ್ಯಾಕೃತಿ ನನ್ನ ಕಣ್ಣುಗಳನ್ನು ತುಂಬಿದೆ, ನನ್ನ ಮನಸ್ಸಿನಲ್ಲಿ ನೆಲೆಯಾಗಿದೆ, ನನ್ನ ಬುದ್ಧಿಯನ್ನು ಪ್ರಚೋದಿಸುತ್ತಿದೆ. ಎಲ್ಲೆಲ್ಲಿಯೂ ತುಂಬಿರುವ ಆ ಕೃಷ್ಣ ಎನ್ನುತ್ತಿದ್ದಂತೆ ಸರ್ವವ್ಯಾಪ್ತಿಯನ್ನು ಹೊಂದಿದ ಆ ಸ್ವಾಮಿಯ ದಿವ್ಯಾಕೃತಿ ನನ್ನ ಹೃದಯ ಕಮಲದಲ್ಲಿ ನೆಲೆಯಾಯಿತು. ಅರ್ಚಿಸಬೇಕಾಗಿದ್ದರೆ, ಆರಾಧಿಸಬೇಕಾಗಿದ್ದರೆ ನಮಗೊಂದು ಆಕೃತಿ ಬೇಕು. ಯಾವ ಅಧಿಷ್ಠಾನವನ್ನು ನಾವು ಪೂಜಿಸಿದರೂ ಅದು ನಮಗೆ ಫಲವನ್ನು ನೀಡುತ್ತದೆ. ಹೃದಯ ಕಮಲದಲ್ಲಿ ನೆಲೆಯಾದ ಶ್ರೀಹರಿಯನ್ನು ನೋಡುತ್ತಾ ದಾನಿಸಲಾರು ದರ್ಶನವನ್ನು ನೀಡಿಯೌ. ನೀನು ನನಗಿಂತ ಬೇರೆ, ನಾನು ನಿನಗಿಂತ ಬೇರೆ. ಬೇರಾಗಿ ಕಾಣುವುದು ಕೇವಲ ವ್ಯವಹಾರ ಪ್ರಪಂಚಕ್ಕೆ. ಚಿನ್ಮಯನೇ ಧನ್ಯ. ಈವರೆಗೆ ದುರುಳನಾಗಿ ನಡೆದಿದ್ದ ನನಗೆ ಅಂತ್ಯಕಾಲದಲ್ಲಿ ನಿನ್ನ ದರ್ಶನವಾಗಿ ಧನ್ಯೋ ಕೃಷ್ಣ. ಹೇಳಲಾಯ್ತು.

0: ಪೂಜೆ ಏನು ಅಂತ ಕೇಳ್ತಾ ಇದ್ದೀನಿ. ನಮಗೆ ಸಂಬಂಧ ಉಂಟಲ್ಲ ಮಾವ.
1: ಹೇಗೆ
0: ಮಾವ ಅಳಿಯ? ಮಾವ ಅಳಿಯ ಈ ಸಂಬಂಧ ಉಂಟು. ಮಾವ ಅಳಿಯ ಹಾಗಲ್ಲ, ಮಾವ ಅಳಿಯನೆಂಬ ಸಂಬಂಧ. ಸಡುಗೆ ಯಹುದು ಮಾವ ನಿಮ್ಮೊಳೆಮಗೆ ತಿಟ ಸತ್ಯವೇ. ಆ ಸಂಬಂಧ ಊರ್ಜಿತಗೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಳಿಯಂದಿರಾದ ಬಲರಾಮಕೃಷ್ಣರು ಬರಲಿ ಅಂತ ನೀವೇ ಕರೆ ಕೊಟ್ಟವರು. ತ್ವರೆಯಲ್ಲಿ ಬಂದಿದ್ದೇವೆ. ಬಂದು ನೋಡಿದ್ರೆ ನಿಮಗೆ ಕೋಪ. ನಮ್ಮನ್ನು ಬರಿಸಿದ್ದು ಯಾಕೆ ಅಂತ ಹೇಳಬಹುದು ಮಾವ?

0: ನೀರಿಬ್ಬರು ಏನು ಮಾಡಿರುವಿರಿ, ಹೇಗೆ ನಡೆದಿರಿ ಚೆನ್ನಾಗಿ ಗೊತ್ತಿದೆ. ಆದುದರಿಂದಲೇ ನಿಮ್ಮ ದುಷ್ಕರ್ಮಗಳ ಬಗ್ಗೆ ದೂರು ಬಂದುದರಿಂದ
1: ದುಷ್ಕರ್ಮವೇ
0: ವಿಚಾರಿಸುವುದಕ್ಕಾಗಿ ನಿಮ್ಮನ್ನು ಕರೆಸಿದೆ. ಆ ಪ್ರಜ್ಞೆ ನಿಮಗಿಲ್ಲ,
1: ತಪ್ಪಿದ್ದೇವೆ.
0: ಸಲುಗೆ ಸ್ತ್ರೀ ಹತ್ಯೆ, ಗೋ ಹತ್ಯೆ, ಸರ್ಪ ಹತ್ಯೆ, ಪಾಪಕರ್ಮ,
1: ಶಿಶು ಹತ್ಯೆ,
0: ನೀವೇನು ಮಾಡಿದಿರಿ ಗೊತ್ತು ನನಗೆ. ಪಾಪ ಹಾಲು ಕುಡಿಯುವುದಕ್ಕೆ ಗತಿ ಇಲ್ಲ, ಅಳಿಯಂದಿರು ಕಳುಹಿಸಿದ್ದೆ ನಾನು. ಏನು ತಿಳುವಳಿಕೆ ಇರೋದು?
1: ಯಾರು ಮಾವ?
0: ಮುಗ್ಧೆ
1: ಚೂತಣಿ.
0: ಆ ಮುಗ್ಧೆ ಆದ ಪೂತಣಿಯನ್ನು ಯಾಕೆ

0: ಒಂದು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಉಳ್ಳವರು. ಶಿಶುಗಳು ಅಂದ್ರೆ ನಿಮಗೆ ಪಂಚಪ್ರಾಣ. ನೀವೊಂದು ಕ್ಷೀರಭಾಗ್ಯ ಯೋಜನೆ ಒಂದು ಹೊರಡಿಸಿದಿರಲ್ಲ
1: ನಮ್ಮ ಅಳಿಯಂದಿರಲ್ಲ
0: ಚಾಚ, ಅದರಲ್ಲಿ ಏನೆಲ್ಲ ಆಗಿದೆ?
1: ಏನಾಗಿದೆ?
0: ನಿಮ್ಮ ತಂಗಿಯಾದ ಪೂತನಿ ತನ್ನ ದೊಡ್ಡದಾದಂತಹ ಪರ್ವತ ಸ್ತನವನ್ನು ಹೊತ್ತು ಬಂದಳು. ಬಂದವಳೆ ರೂಪ ಬದಲಾವಣೆ ಮಾಡಿದಳು. ತ್ಯಾಗದ ಅದೆಷ್ಟು ಶಿಶುಗಳಿಗೆ ಹಾಲನ್ನು ಕೊಡುತ್ತಾ ಬಂದಳು. ನಿಮ್ಮ ತಂಗಿಯ ಹಾಲಿನಿಂದ ಲೋಕದ ಎಷ್ಟು ಮಕ್ಕಳು ಸತ್ತರು ಮಾವಯ್ಯ.
1: ಕೆಲವು ಮಕ್ಕಳಿಗೆ ಹಾಲಾಗುವುದಿಲ್ಲ, ಅವರು ಕುಡಿಯುವುದು ಬೇರೆ
0: ಬೇರೆ.
1: ಆದ್ದರಿಂದಲೇ ಸತ್ತುದಿರಬೇಕು.
0: ಏನು ಮಾಡೋಣ? ನನ್ನಲ್ಲಿಗೂ ಬಂದಳು. ನನಗೆ ಹಾಲಂದ್ರೆ ಪಂಚ ಪ್ರಾಣ ಮಾವ. ಹೌದು, ಹಾಗೆ ನನಗೂ ಹಾಲು ಕೊಟ್ಟಳು. ಚೆನ್ನಾಗಿ ಚೀಪಿದೆ ಮಾವ. ಇಲ್ಲಿಂದ ಚೀಪಿದೆ, ಇಲ್ಲಿಂದ ಕಾರಿದೆ ಕಡೆ ಬಾಯಿಂದ.
1: ಹಾಗಿದ್ದೆ ನಿನಗೆ ಕಾರುವುದಕ್ಕಾಗಿ ಹಾಲು ಕೊಟ್ಟ.
0: ಇದು ಭಾಗ್ಯದ ಹಾಲಲ್ಲ, ಇದು ದೌರ್ಭಾಗ್ಯದ ಹಾಲು ಅಂತ ಗೊತ್ತಾಯಿತು. ವಿಷದ ಹಾಲನ್ನು ಇತ್ತ ಪೂತನಿಯ ಆ ಸ್ತನ್ಯವನ್ನು ಹೀರಿದೆ, ಅವಳನ್ನು ಮಗುಚಿಕೊಂಡೆ. ತಪ್ಪುಂಟೆ ಮಾವ?
1: ಪೂತನಿ ಹೆಣ್ಣು ಹೌದಾ?
0: ಹೌದು.
1: ಹೆಣ್ಣನ್ನು ಕೊಲ್ಲಬಾರದು.
0: ಹೆಣ್ಣನ್ನು ಕೊಲ್ಲಬಾರದು.
1: ಆದ್ದರಿಂದಲೇ
0: ರಕ್ಕಸಿಯನ್ನು ಕೊಲ್ಲಬಹುದು.
1: ರಕ್ಕಸಿಯಾದರೂ ಹೆಣ್ಣು ಹೌದಾ?
0: ಶಿಶುಗಳನ್ನು ಕೊಂದ ಪಾಪ ಉಂಟಲ್ಲ, ಒಂದು ಕ್ರಮ ಉಂಟಲ್ಲ ಮಾವ. ಮೂರು ಮಂದಿಯನ್ನು ಉಳಿಸುವುದಕ್ಕೆ ಬೇಕಾಗಿ ಒಬ್ಬರನ್ನು ಕೊಲ್ಲಬಹುದು.
1: ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವವ ನಾನು, ನೀನಲ್ಲ.
0: ದಂಡಾಧಿಕಾರಿಯೇ ತಪ್ಪಿದ್ರೆ
1: ಹಾವು ಶಿಕ್ಷಾರ್ಹವಲ್ಲ.
0: ಅಲ್ಲ,
1: ಹಾವನ್ನು ಕೊಂದೆಯ?
0: ಹಾವನ್ನು? ಅಬ್ಬೋ ಅಘಾಸುರ, ಹಾವಾಗಿ ಬಂದ. ಈ ಸಲ ಹೆಬ್ಬಾವಿನ ಹಟ್ಟ ತೀರಿಸಬೇಕು ಅಂತ ತಿಳಿದೆ. ಇದು ಹಾವಲ್ಲ, ಇದರೊಳಗೊಂದು ದಾನವೀಯ ಕಾವುಂಟು ಅಂತ ಗೊತ್ತಾಯಿತು. ಹಿಡಿದು ನೆಲಕ್ಕೆ ಬಡಿದು ಶಕಟಾಸುರ ಬಂಡಿಯಾಗಿ ಬಂದ. ಏರಿದೆ ಬಂಡಿ, ಹಾರಿತು ಗಗನ. ಇದರ ವೇಗ ನಿಲ್ಲಿಸಬೇಕು ಅಂತ ಒಮ್ಮೆ ಒತ್ತಿದ್ದ ಮಾವ. ಅಲ್ಲಿಂದಲೇ ಮಗುಚಿ ನಿಮ್ಮ ಶಕಟ ಪುಡಿ ಪುಡಿ.
1: ಗಾಡಿಯನ್ನು ನೋಡಿದ್ರೆ ಆಗುವುದಿಲ್ಲ.
0: ನನಗೆ ಗಾಡಿ ಇಷ್ಟ, ಆದ್ರೆ ಗಾಡಿ ವೇಗವಾಗಿ ಹೋಗುವುದು ಆಗುವುದಿಲ್ಲ.
1: ನಂದ ಗೋಕುಲ ನಿನ್ನ ವಾಸಸ್ಥಾನ
0: ನಿಜ,
1: ಅಲ್ಲಿ ನೀನು ಏನು ಬೇಕಾದ್ರೂ ಮಾಡಿ.
0: ಸರಿ,
1: ಅದಕ್ಕೆ ನಾನು ಕೇಳುವುದಿಲ್ಲ. ಇಲ್ಲಿಗೆ ಬಂದಿರುವ ನೀನು ಆ ಬಡಪಾಯಿ
0: ಯಾರು?
1: ರಜತ
0: ಪಾಪಿ.
1: ಅವನನ್ನು ಪಾಪಿ ಅಲ್ಲ, ಬಡಪಾಯಿ. ಹೊಟ್ಟೆಗಾಗಿ ದುಡಿಯೋ ಅವನನ್ನು ಕೊಂದೆಯ?
0: ಈ ಬಟ್ಟೆ ಒಗೆಯುವವರಿಗೆ ತಲೆಯ ಮೇಲೆ ಅಹಂಕಾರ ಬಂದ್ರೆ ನಾವೆಲ್ಲ ಅನ್ನ ತಿನ್ನೋರು ಏನು ಮಾಡಬೇಕು ಮಾವ?
2: ದೊಡ್ಡ ಜನ.
0: ಹೌದಪ್ಪ, ನಿಮಗೆ ನಿಮಗೆ ಗುರು ಅಂತ ಈಗ ಪ್ರಚಾರ ಮಾಡ್ತಾ ಇದ್ದಾನೆ.
1: ಈಗ ಬಡಪಾಯಿಗಳು ಮಾಡುವುದು ಹಾಗೆ.
0: ಹೌದಪ್ಪ, ಇನ್ನು ಇವ ಜಗದ್ಗುರು ಆಗುವುದು ಬೇಡ ಅಂತ ಅವನ ಗುರು ಗುರು ನಿಲ್ಲಿಸಿದೆ ಮಾವ.
1: ಧನುರ್ಮಂದಿರವನ್ನು ಪ್ರವೇಶಿಸಿದ, ಪೂಜೆಗಾಗಿರಿಸಿದ, ಬಿಲ್ಲನ್ನು ಮುರಿದದ್ದು ಯಾಕೆ?
0: ಕಾರಣ ಉಂಟು. ನಮ್ಮನ್ನು ಬಿಲ್ಲಿನ ನೆವನಕ್ಕಾಗಿ ನೀವು ಕರೆಸಿದ್ದು. ಬಿಲ್ಲ ಹಬ್ಬಕ್ಕೆ ಸೂಕ್ತವೇ ಈ ಬಿಲ್ಲು ಅಂತ ನೋಡಿದೆ. ಒಮ್ಮೆ ಎತ್ತಿದೆ, ಎತ್ತಿ ನಾನು ಸಿಂಜಿನಿಯನ್ನು ಸೆಳೆಯುವಾಗ ತುಂಡಾಯಿತು. ಬಿಲ್ಲು ಅಷ್ಟೇ ಗಟ್ಟಿ ಮಾವ ನಿಮ್ಮದ್ದು.
1: ಬಿಲ್ಲು ದೊಡ್ಡ ಬಿಲ್ಲು ಅಂತ ನಾನು ತಿಳ್ಕೊಂಡದ್ದು.
0: ನಮಗೆ ಅದು ಸಣ್ಣ ಬಿಲ್ಲು ಆಯ್ತಷ್ಟೇ. ನಾವು ಗ್ರಹಿಸಿತು ನಿಮ್ಮ ಬಿಲ್ಲು ಬಹಳ ದೊಡ್ಡದು ಅಂತ.
1: ಆ ಚಾಣೂರ ಮಷ್ಟಿಕರು ಏನು ಮಾಡಿದ್ರು?
0: ಮಾರಿ ಸಂತಾನಗಳು ಒಬ್ಬೊಬ್ಬರೇ ನೂರು ನೂರು ಮಂದಿ ತಿನ್ನುವುದನ್ನು ತಿನ್ನುತ್ತಾರೆ. ಕೆಲಸಕ್ಕಾಗದ ಪಾಪಿಗಳು ನಮ್ಮ ಮೇಲೆ ಮಲ್ಲಯುದ್ಧಕ್ಕೆ ಬಂದರು. ಮಲ್ಲಯುದ್ಧವನ್ನು ಕಾಣಬೇಕು ಅಂತ ಗುತ್ತಿದೆ. ಒಬ್ಬ ಬಿದ್ದ, ಮತ್ತೊಬ್ಬನು ಬಿದ್ದ, ಇಬ್ಬರು ಸತ್ರು.
1: ಏನು ಮಾಡಿತ್ತು
0: ಆನೆ? ಮತ್ತೇರಿ ಮತ ತುಂಬಿ ಬರುತ್ತಿರುವ ಮತದಾನಿಗೆ ನನ್ನ ಪದದಿಂದ ವದೆದೆ. ಆನೆ ಸತ್ತು.
1: ಏನಾದರೂ ಹೇಳಿದರೆ ನಿನ್ನ ಹಲ್ಲು ತೆಗೆದೇನು.

ನಮ್ಮ ಅವತರಣದ ಉದ್ದೇಶವೇ ಧರ್ಮ ಸ್ಥಾಪನೆ. ಯಾರೇ ಆಗಲಿ ಎತ್ತರದ ಪೀಠದಲ್ಲಿ ಕುಳಿತರೆ ಸಾಲದು, ಕುಳಿತ ನಂತರ ಅವ ಧರ್ಮಯುಕ್ತವಾದ ಕರ್ಮವನ್ನೇ ಸಗಬೇಕು. ನಮಗೆ ನಾವು ಯುವಕರಿದ್ದೇವೆ, ಈ ಸಲ ಮೇಲೆ ಕೂತುಕೊಳ್ಳುತ್ತೇವೆ, ಆರ್ಯಾವರ್ತದ ಪರಂಪರೆ ಬದಲಿಸ್ತೇವೆ ಅಂತ ಕೂತವನಿಗೆ ಆಗುವ ಗತಿ ಕಂಸನ ಗತಿ. ಅವನ ಮುಂದೆ ನಮ್ಮಂತವರು ಯಾರಾದ್ರೂ ಹುಟ್ಟಿಕೊಳ್ತಾರೆ ಅವನನ್ನು ಎಳೆದು ಹಾಕಲಿಕ್ಕೆ. ಹಾಗಾದ ಕಾರಣ ಕಂಸನನ್ನು ಕೊಂದ ನಾವು ಪೀಠವನ್ನು ಅಪೇಕ್ಷಿಸುವುದಲ್ಲ. ಏನಿದ್ದರೂ ನಮಗೆ ಕೇಂದ್ರ ಸ್ಥಾನದಲ್ಲಿ ಇರುವಂತಹದ್ದು ಈ ಮಥುರಾವಣಿ. ಏನಿದ್ರು ಕೇಂದ್ರದ ಪೀಠದಲ್ಲಿ ನಾಲ್ಕು ತಲೆ ಕೂದಲಾದರೂ ಬಿಳಿಯಾದವರೇ ಕೂತುಕೊಳ್ಳಬೇಕು, ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದೂ ಇಲ್ಲ. ಆದ್ದರಿಂದಲೇ ಹೊಣೆಗಾರಿಕೆ ಹೊತ್ತಂತಹ ಹಿರಿಯರಾದ ಉಗ್ರಸೇನರನ್ನು ಪೀಠಕ್ಕೇರಿಸುವ, ಬಂಧಿತರಾದ ನಮ್ಮ ಬಂಧುಗಳನ್ನು ತಂದೆ ತಾಯಂದಿರನ್ನು ಬಂಧಮುಕ್ತಗೊಳಿಸುವ, ಮುಂದೆ ಲೋಕಹಿತದ ಚಿಂತನೆಗೆ ತೊಡಗುವ,

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ನಾಲ್ಕನೇ ಕಂತು ಕೇಳಿದ್ರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ತಾಳು ಉಮಳು ಶೀದ ಪ್ರಸಾರ್, ಎಸ್ ಮುಂಗ್ಳಾರ, ಆಗಸ್ಟ್ ಚಾರ್ ತಾರ್ಕೇರ್ ಸಕಾಳಿ ದಾತಾವ್ ಇಕ್ರವ ನಮಣ ಸರ್. ಅಂಚೆ ಸಂಗಿ ಹಜರಸ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್ ತಿಜ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯಾ. ಆಯ್ಕೊಂಕ್ ವಿಸ್ರನಕ ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಜ್ ಅವನಸ ರಂಗ್ ರಂಗಾಳ್ಚಿನಿ.

0: ಇತ್ತೆ ನಾರದರೆ ವಕಾಲತ್ ಈ ತುಳು ನಾಟಕದ ಅಕೇರಿದ ಯಕ್ಕೆ
1: ತುಳುಕೂಟ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಉಂದೆತ ಉದಯೋನ್ಮುಖ ಕಲಾವಿದರನ ಅಭಿನಯಡು ಪರಕಾಲದ ನಾಟಕನ ಹೊಸಕಾಲದ ಕೂಟದ ವಿದ್ಯಾರ್ಥಿಗಳನ್ನ ಕೊಡುವಿಕೆಡೆ ಶಿವತರಾಯನ ಕೆವಿ ಭಂಡಾರಿ ವಿರಚಿತ ಚಂದ್ರಹಾಸ್ ಕಣ್ವತೀರ್ಥ ನಿರ್ದೇಶನದ ತುಳು ನಾಟಕ ನಾರದರನ ವಕಾಲತ್. ಪಾತ್ರವರ್ಗಗಳು ಗೋವಿಂದರಾಯ ಶೋನಿತ್ ರಾಜ್, ಕಮಲ ಆದ ದಿವ್ಯ, ಭಟ್ಟರ್ ಆದ ದೀಪಕ್, ಶೆಟ್ಟರ್ ಆದ ರೋಹಿತ್, ಗೀತಾ ಆದ ಸೋನಲ್, ಲತಾ ಆದ ಗಾಯತ್ರಿ, ಸಾಹೇಬರ್ ಆದ ಸಂಜಿತ್, ಡಾಕ್ಟರ್ ಆದ ಶ್ವೇತಾ, ಯಮ ಆದ ಕೌಶಿಕ್, ಚಿತ್ರಗುಪ್ತ ಆದ ದೀಕ್ಷಿತಾ ಕೊಳ್ಳೂರ್, ನಾರದ ಆದ ಮನೀಶ್ ಬಿ ಶೆಟ್ಟಿ, ಕಾಳ ಆದ ಕಾವ್ಯಶ್ರೀ, ಕರಾಳ ಆದ ಅಮರ್ನಾಥ್, ಅಸಿಸ್ಟೆಂಟ್ ಆದ ಪ್ರದೀಪ, ಶಿಕ್ಷಕಿಯರ್ ಆದ ರಕ್ಷಿತಾ ಪ್ರತೀಕ್ಷಾ, ರೂಪ ಆದ ದಿಶಾ, ಕೊಲೆಗಡುಕೆ ಆದ ಮಿಥುನ್, ದೀಪಕ್ ಆದ ಮುರಳಿ. ನಿರ್ದೇಶನ ಸಲಹೆ ಸಹಕಾರ ಶ್ರೀ ಹರೀಶ್ ಕೆ ಶಕ್ತಿನಗರ. ನಿರ್ದೇಶನ ಚಂದ್ರಹಾಸ್ ಜಿ ಕಣ್ವರ್ತೀರ್ಥ. ಸಹಕಾರ ಆಡಳಿತ ಮಂಡಳಿ ಅಮೃತ ಕಾಲೇಜ್. ಆಶೀರ್ವಾದ ಪುರ್ಲ ಮನಸ್ಸಿದ ಸರ್ವ ತುಳುವೆರಣ. ಇತ್ತ ನಿಖಿಲಿನ ತುಂಬು ಕೆ ಬಿ ಭಂಡಾರಿ ವಿರಚಿತ ನಾಟಕ ನಾರದೇರನ ವಕಾಲತ್.
2: ಯಮಧರ್ಮರಾಯ ಆಯರ್ನ ಹುಕುಂ ನೀರಿಯರ ಆಪುಜಿ ಎಂಕುಲು ಮೇನು ನರಕ್ಕೆ ಕೊನಪ್ಪ ನೀರು ನೋಟಿಸ್ ಕೊಟ್ಟಾದ್ರು ಅಲ್ಸೆ ತರ್ಪಾಲೆ
3: ಯಾರು ಪಂಡಿ ನಿಂದು ಯಮಡ ಪಂಡಯ ಯಮ ಎಂತು ಮೇತ್ ಮರ್ಯಾದಿ ಕೊರ್ಪೆಂದು ಇಟ್ಲೆಗು ಗೊತ್ತು ಚಾ ಈರಣ ಹುಕುಂ ಕೇಂದ್ರ ಎಂಕ್ಲೆ ತೀರಂದು ನಾನ ಪಂಡರೆ ಎಲ್ಲ ಪಾತ್ರ ಕೇಳ ರಾಪುಜ ಯಮಡ ಪಂಡದೆ
4: ರಾಜಕೀಯದ ಲೀಡರ್ ಆದಿಪ್ಪುನಾಗ ಎನ್ನ ಪಾತರಗೆ ನಂದಿನ ಪೊಲೀಸ್ ತಗ್ಲು ಮೆಜಿಸ್ಟ್ರೇಟ್ ಕಂಪ್ಲೀಟ್ ಮಾಡ ಊರುದೂ ಟ್ರಾನ್ಸ್ಫರ್ ಮಲ್ಪಾದೆ ಸ್ವಾಮಿ ಆತನೇಟ ಏನನ್ನು ಜಾಮೀನು ಬಿಡ್ಪಾಲೆ ಮುಕ್ಕುಲು ಮುಕ್ಕುಲಾತಿಗೆ ಪಾಡು ನಮ್ಮ ಎದ್ದೆ ಮುಲ್ಪ ಕುಟ್ಲಾಡುವ ಇದ್ದ ಹೋಟೆಲ್ಗೆ ಹೋದು ಒಂದು ಪಾಟು ಪ್ರಾಣಿ ಜನ ಬಿರಿಯಾನಿ ರಾತ್ರಿ ಹೋಗಲ್ಲ ತೂದು ಎಡ್ಡೆ ಫಿಲ್ಮ್ ಇತ್ತು ತೂದು ಮನದಾನಿ ಕಾಂಡೆ ಪೋಯಂತ ಹೇಸಿಗೆ ಕ್ರಮ ಇಚ್ಚಿ
3: ಎಂಕ್ ನಿನ್ನ ಬಿರಿಯಾನಿನ ಬಚ್ಚಿ ದಾಲ ಬಚ್ಚಿ ಅದರೊಟ್ಟಿಗೆ ಹೋಟೆಲ್ ಹೋಗು

நரகோலத்தம் போன நாரதர் மத்தேரு.

0: ಟ್ರೈನಿಂಗ್ ಗಡಪಾಡು.
1: ಏನಾರ ನಿಂದೆ ಮಾಡ್ತಿದ್ದು ನಿನ್ನ ಪಾಪದ ಕುದಿನ ಜಾಸ್ತಿ ಮಾಡ್ತಾನಿ. ಪಾಪ ಪುಣ್ಯದ ನಿಜವಾಯಿನ ಅತ್ತ ತೆರಿಯಂದೆ ಈ ಸೋತ.
0: ಇಕ್ಕಲು ಪಾಪ ಪುಣ್ಯದ ನಿಜವಾಯಿನ ಅರ್ಥನು ಪೇಪಾಡು ಬಾರ್ದು ಜಣಕ್ಲೆ ತೆರಿಪಾದೋಡು ಅತ್ತಂಡ. ನಾಟಕದ ನೋಟಿಸ್ ತಲೆ ಕಾಲ ಮಲ್ತದು ರಿಕ್ಷಾಡ್ಕೊಳ್ಳೋದು ಗಲ್ಲಿ ಗಲ್ಲಿಗೆ ಬಾರ್ದೋಡು ವೈನಾ ಅಂದ ನಿಕ್ಕಲು ಮಲ್ತಾರಯ್ಯ.
1: ಈ ಲೋಕದ ಅನೌನ್ಸ್ಮೆಂಟ್ ಕ್ರಮನೇ ಬೇಟೆ. ಮಹಾತ್ಮ ಗಾಂಧಿ, ಯೇಸು ಕ್ರಿಸ್ತೆ, ಬಾಹುಬಲಿ,
2: ಕಾರಣ ವಿಚಾರಣೆ

0: ನನ್ನೆಲ್ಲ ಪಾಯಿಂಟ್ ಉಂಟು. ಇಂತ ಕೋಟಿಗೂ ವ್ಯಾಧಿ ಕೊಡ್ತು ನಮ್ಮೆಲ್ಲ ಬರ್ಕ ಮೂಲ ಗೋವಿಂದ್ರವು. ಈ ನರಮನೆ ತೂನಾಗ ಭಯಂಕರ ತೋಚಿಯಲ್ಲ ಆತನ ಕೆಲಸ ಕೆಲಸ ನ್ಯಾಯಡು ಕಾನೂನ ಸರಿಯಾದೊಂದು ನನ್ನ ನಿನ್ನ ಎನ್ನ ಪಾಯಿಂಟ್ಗೆ ಇಂಟು ದಾಲಾಗೊಚ್ಚಿ
1: ಸ್ವಾಮಿ ಮುಕ್ಕಲ ಬೊಬ್ಬೆಗೆ ಮಾತೀರು ಕೊಡಿಚ್ಚಿ ಇರೇಗ ಅನುಭವ ಕೊರಿಯರ ಕೊಡಣ್ಣ. ಮದ್ರಾಸ್ ಇರ್ತಿ ಅಡ್ವೊಕೇಟ್ ಮೊದಲಿಯರ್ನು ತರ್ಪಾಗ ಆರು ಎಡ್ಡೆ ಲಾಯರ್ ಮುಕ್ಕಲೇಗೆ ಮಾತ ಆರು ಕೊಡಿಜಿ
2: ಹುಚ್ಚ ಬಾಯ್
0: ತೊಂದರೆ ಕೊರಿಯ ಸಾರಿ ಬರ್ತೆ ಜನ್ಮೋಡನ್ನಲ್ಲ ನ್ಯಾಯ ನೀತಿ ತೆರೆದು ಬದುಕಲಾ.

ಈತನೇಟ ನಾರದರೇ ವಕಾಲತ್ ಈ ತುಳು ನಾಟಕದ ಅಕ್ಕೇರಿದ ಹೆಗ್ಗೆ ಕೆಂಡರ್ ಇಡಗ್ ಇನಿತ ತುಳು ಪ್ರಸಾರ ಮುಗಿಂಡ ಮಾತರಿಗ್ಲ ಸೊಲ್ಮಿಲು ಕೇನದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರ್ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬಾಯ್ಕ.

ಈತನೇಟ ಕೆಲವೊಂಜಿ ತುಳು ಪದಕುಲಿನಕ್ಕೇನೊಂದು ಬರ್ತಾರೆ. ಇಡೆಗೆ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ತಾಳು ಉಮಳು ಶೀಧ ಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವನ್ ಇಕ್ರಾವರ ಮಣ ಸರ್ ಅಮ್ಚೆ ಸಂಗಿ ಹಜರಸಾ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್ ತಿಜ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಕ್ ವಿಸ್ರನ್ನಕ ತಾಳು ಉಮಾಳು ಶೀಧ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಜ್ ಅವನಸ ರಿಂಗ್ ರಿಂಗ್ ಆಳ್ಚಿನಿ
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ತಾಳು ಉಮಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವ್ ಇಕ್ರಾವರ ಮಣ ಸರ್ ಅಮ್ಚೆ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಐಕೊಂಕ್ ವಿಸರಣಕ ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀ ಜೌನ ಸಾ ರಿಂಗ್ ರಿಂಗಾಳ್ಚಿನಿ
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 4ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಆಗಸ್ಟ್ 22 ಆಗಿದೆ. ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ನಂತರ 3ನೇ ಸುತ್ತಿನ ಕೌನ್ಸಿಲಿಂಗ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಯಲಿದೆ. ಅಂತಿಮ ಸುತ್ತು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಅಕ್ಟೋಬರ್ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 13ರಿಂದ ಆಗಸ್ಟ್ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು ಆಗಸ್ಟ್ 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು ಆಗಸ್ಟ್ 31ರಿಂದ ಸೆಪ್ಟೆಂಬರ್ 8ರವರೆಗೆ ಮತ್ತು 3ನೇ ಸುತ್ತು ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು ಅಕ್ಟೋಬರ್ 3ರಿಂದ ಅಕ್ಟೋಬರ್ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7%, ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡ 24.1% ಹೆಚ್ಚಾಗಿದ್ದು ವಿದ್ಯುತ್ ಬೇಡಿಕೆ ಶೇಕಡ 11.5% ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡ 15.5% ಏರಿಕೆಯಾಗಿದ್ದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡ 7.3% ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೆಟು ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ, ಒಟ್ಟು

0: 29 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ತಾಳು ಉಮಳು ಶೀದಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವ್ ಇಕ್ರಾವ ರಮಣ ಸರ್ ಅಂಚೆ ಸಂಗಿ ಹಜರಸ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಕ್ ವಿಸ್ರನಕ ತಾಳು ಉಮಾಳು ಶೀದಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸೌನಸ ರಿಂಗ್ ರಿಂಗಾಳ್ಚಿಣಿ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್.
3: ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇಂದು ನಾನು ಡಾಕ್ಟರ್ ಯಶ್ವಿತ, ತಜ್ಞ ವೈದ್ಯೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು, ತಮಗೆ ವೃಕ್ಷ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಬಯಸುತ್ತೇನೆ. ಈ ವರ್ಷ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಘೋಷವಾಕ್ಯವು ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಆಯುರ್ವೇದದ ಪಾಲನೆ ಮನುಷ್ಯರಿಗೆ ಎಷ್ಟು ಮುಖ್ಯವೋ ಗಿಡಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಇದು ಅತಿ ಮುಖ್ಯವಾಗಿದೆ. ಸೊ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತದ ಪುರಾತನ ಜ್ಞಾನ ಪದ್ಧತಿಗಳ ಒಂದು ಅಪರೂಪ ಮತ್ತು ಅತ್ಯಂತ ಪ್ರಮುಖ ಶಾಖೆಯ ಬಗ್ಗೆ ಮಾತನಾಡಲಿದ್ದೇನೆ. ಇದು ವೃಕ್ಷ ಆಯುರ್ವೇದ. ಅಂದರೆ ಆಯುರ್ವೇದದ ಮೂಲಕ ಗಿಡಮರಗಳನ್ನು ಹೇಗೆ ಸಂರಕ್ಷಿಸಬಹುದು? ಹೌದು, ಆಯುರ್ವೇದ ಹೇಗೆ ಮಾನವನ ದೇಹ ಹಾಗೂ ಮನಸ್ಸನ್ನು ಆರೋಗ್ಯಕರವಾಗಿ ಉಳಿಸಲು ಮಾರ್ಗದರ್ಶಿಸುತ್ತದೋ ಹಾಗೆಯೇ ವೃಕ್ಷಾಯುರ್ವೇದ ಮರಗಳು, ಬೆಳೆಗಳು ಮತ್ತು ಅರಣ್ಯಗಳ ಆರೋಗ್ಯ ಕಾಪಾಡುವ ಮಾರ್ಗಗಳನ್ನು ತಿಳಿಸುತ್ತದೆ. ಸೊ ವೃಕ್ಷ ಆಯುರ್ವೇದ ಎಂಬುದು ಪುರಾತನ ಭಾರತದಲ್ಲಿ ಇದು ರೂಪುಗೊಂಡ ಒಂದು ವೈಜ್ಞಾನಿಕ ಪದ್ಧತಿಯಾಗಿದೆ. ಇದು ಅಗ್ನಿ ಪುರಾಣದ ಒಂದು ಅಂಶವೂ ಹೌದು. ಹಾಗೂ ಈ ಶಾಸ್ತ್ರವನ್ನು ಸುರಪಾಲ ವೃಕ್ಷಾಯುರ್ವೇದ ಎಂಬ ಪಠ್ಯದಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ವಿವರಿಸಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ ಇದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗ್ತದೆ. ಅಂದರೆ ಕ್ಷಾರಂಧರ ಸಂಹಿತ ಆಗ್ಬೋದು, ಧನ್ವಂತರಿ ನಿಘಂಟು, ರಾಜನಿಘಂಟು, ಹಾಗೆ ಪುರಾತನ ಗ್ರಂಥಗಳಲ್ಲಿ ಇವುಗಳ ಒಂದು ಅಂಶವನ್ನು ನಾವು ಪಡಿಬೋದಾಗಿದೆ. ಸೊ ಇದರಲ್ಲಿ ನಾವು ಮೇನ್ ಆಗಿ ಏನು ಕಾಣ್ಬೋದು ಈ ವೃಕ್ಷ ಆಯುರ್ವೇದದಲ್ಲಿ ಅಂದರೆ ಆರೋಗ್ಯಕರ ಮರಗಳು ಮತ್ತು ಬೆಳೆಗಳನ್ನು ಬೆಳೆಯುವ ವಿಧಾನ. ಸೊ ನೈಸರ್ಗಿಕ ಮಣ್ಣಿನ ನಿರ್ವಹಣೆ, ಸಸ್ಯ ರೋಗಗಳ ತಡೆ ಮತ್ತು ಚಿಕಿತ್ಸೆ, ಋತುಕಾಲದ ಪ್ರಕಾರ ಮರಗಳ ಆರೈಕೆ, ಮನುಷ್ಯ ಮತ್ತು ಸಸ್ಯ ನಡುವಿನ ಭಾವನಾತ್ಮಕ ಸಂಪರ್ಕ, ಅಂದರೆ ಗಿಡಗಳಿಗೂ ಮನುಷ್ಯನ ರೀತಿಯ ಆರೈಕೆ ತುಂಬ ಮುಖ್ಯ. ಸೊ ಇದರಲ್ಲಿ ನಮಗೆ ಏನು ಸೂಕ್ಷ್ಮವಾಗಿ ನೋಡಿದರೆ ಚರಕ ಸುಶ್ರುತರು ಮಾನವನ ದೇಹದ ಮತ್ತು ಮಾನಸಿಕ ಆರೋಗ್ಯವನ್ನು ವಿವರಿಸಿದ ಹಾಗೆಯೇ ವೃಕ್ಷಾಯುರ್ವೇದ ವೃಕ್ಷಗಳ ಅಂದರೆ ವೃಕ್ಷದಲ್ಲಿರುವ ಬೇರು, ಎಲೆ, ರಸ, ಕಾಂಡ, ಹೂವು, ಹಣ್ಣು ಇವುಗಳ ಸಂಪೂರ್ಣ ಆರೈಕೆಯ ಬಗ್ಗೆ ವಿವರಿಸ್ತದೆ. ಸೊ ಇದರಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಎಷ್ಟು ಹೋಲಿಸ್ಟಿಕ್ ಆಗಿತ್ತು ಎಂಬುದನ್ನು ನಾವು ಕಾಣಬಹುದು. ಅದು ಕೇವಲ ವ್ಯಕ್ತಿಯ ಆರೋಗ್ಯವಲ್ಲದೆ ಸಂಪೂರ್ಣ ಪರಿಸರದ ಸಮತೋಲನೆಯ ಬಗ್ಗೆನೂ ಪರಿಗಣಿಸ್ತದೆ. ಸೊ ಈಗ ಆಯುರ್ವೇದದಲ್ಲಿ ನಾವು ನೋಡೋದಾದರೆ ಎಲ್ಲವೂ ಒಂದು ಪಂಚಮಹಾಭೂತಗಳ ಸಂಕೀರ್ಣವಾಗಿದೆ ಅಂತ ನಾವು ಹೇಳ್ತೇವೆ. ಸೊ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ತತ್ವಗಳಿಂದ ಕೂಡಿರ್ತದೆ. ಸಸ್ಯಗಳು ಕೂಡ ಮನುಷ್ಯರಂತೆ ಅವುಗಳಲ್ಲಿ ದೋಷಗಳು, ಧಾತುಗಳು ಮತ್ತು ಅಗ್ನಿಯು ಇರುತ್ತದೆ. ಸೊ ಹೇಗೆ ಅಂದರೆ ಬೇರುಗಳು ಅದು ಅದರ ಜೀರ್ಣಾಂಗವಾಗಿವೆ. ಇದರಿಂದ ಆಹಾರಗಳು ಹೀರಿಕೊಳ್ಳುತ್ತದೆ. ಇನ್ನು ಮರದ ಕಾಂಡ ಅಂದರೆ ದೇಹದ ಅಸ್ಥಿತರ, ಇದು ಗಿಡದ ಅಥವಾ ವೃಕ್ಷದ ರಸ ಅಂದರೆ ರಕ್ತ ಅಂದರೆ ಪೋಷಕಗಳನ್ನು ಇದರಿಂದ ಹರಡ್ತದೆ. ಸೊ ಎಲೆಗಳು ಒಂದು ಉಸಿರಾಟದ ಅಂಶಗಳು, ಸೂರ್ಯಕಾಂತಿಯನ್ನು ಇದು ಹೀರಿಕೊಳ್ತದೆ. ಇನ್ನು ಬಂದು ಹೂ ಮತ್ತು ಹಣ್ಣುಗಳು ಪುನರ್ಜನನದ ಅಂಗಗಳು. ಹೀಗಾಗಿ ಸಸ್ಯದ ಆರೈಕೆ ಅನ್ನೋದು ಜೀವಿಯ ದೇಹದ ಆರೈಕೆಯಂತೆಯೇ ಮತ್ತೆ ನಾಜೂಕಾಗಿ ಮತ್ತೆ ಸಹಜವಾಗಿ ಮಾಡಬೇಕಾಗಿದೆ. ಸೊ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂದು ನಾವು ಈ ವಿಷಯವನ್ನು ಏಕೆ ಚರ್ಚಿಸಬೇಕು ಅಂತ. ಸೊ ಇಂದಿನ ಕೃಷಿಯಲ್ಲಿ ನಾವು ಈ ನೈಸರ್ಗಿಕ ಪದ್ಧತಿಗಳನ್ನು ಮರೆತಿದ್ದೇವೆ. ಬರೀ ಈ ರಾಸಾಯನಿಕ ರಸಗೊಬ್ಬರ, ಪೆಸ್ಟಿಸೈಡ್ಸ್ಗಳು ಅದರಿಂದ ಬಳಕೆ ಮಾಡಿ ಈ ಮಣ್ಣು, ಜೀವಜಾಲ, ಪಕ್ಷಿ, ಮನುಷ್ಯ ಎಲ್ಲರಿಗೂ ಹಾನಿಕಾರಕವಾಗಿದೆ. ಸೊ ವೃಕ್ಷಾಯುರ್ವೇದ ಇದಕ್ಕೆ ಪರ್ಯಾಯ ಮಾರ್ಗವಾಗಿದೆ. ಇದು ಸಹಜ, ಪರಿಸರ ಸ್ನೇಹಿ ಮತ್ತು ಸುದೀರ್ಘಕಾಲಿಕ ಪರಿಹಾರವನ್ನು ನೀಡುತ್ತದೆ. ಸೊ ವೃಕ್ಷಾಯುರ್ವೇದದಲ್ಲಿ ನಿರೂಪಿಸಲಾದ ಪ್ರಮುಖ ಅಂಶಗಳು ಇಂದಿನ ಕಾಲಮಾನಕ್ಕೂ ಅದು ಪ್ರಚಲಿಕೆಯಲ್ಲಿರುತ್ತದೆ. ಅಂದರೆ ಈಗ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮತ್ತು ಸಿದ್ಧತೆ. ಸೊ ಆಯುರ್ವೇದದ ಮಣ್ಣು ಅದರ ರುಚಿ, ಪರಿಮಳ ಹಾಗೂ ಸಂವೇದನದ ಆಧಾರದಲ್ಲಿ ನಾವು ವರ್ಗೀಕರಿಸುತ್ತೇವೆ. ಈಗ ಎಕ್ಸಾಂಪಲ್ ಆಗಿ ಸಿಹಿಯಾದ ಕಪ್ಪು ಮಣ್ಣು ಔಷಧೀಯ ಸಸ್ಯಗಳಿಗೆ ಉತ್ತಮವಾಗ್ತದೆ. ಸೊ ಇಂಥ ಮಣ್ಣುಗಳ ಸಿದ್ಧತೆಯನ್ನು ನಾವು ರಸಗೊಬ್ಬರ, ಬೂದಿ ಮತ್ತು ಕಾಂಪೋಸ್ಟ್ಗಳನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಬಹುದಾಗ್ತದೆ. ಇಂದಿನ ವಿಜ್ಞಾನವು ಇದಕ್ಕೆ ಪೂರಕವಾಗಿದೆ. ಅಂದರೆ ಈಗಿನ ಈ ಕೃಷಿಯದಲ್ಲಿಯೂ ಸಹ ನಾವು ನೋ ಟಿಲ್ಟ್ ಫಾರ್ಮಿಂಗ್, ಕವರ್ ಕ್ರಾಪ್ಸ್ ಇಂಥವುಗಳಿಗೆಲ್ಲ ಆದ್ಯತೆ ನೀಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಹೋಗಿ ಈ ಸಸ್ಯಗಳ ಬೀಜ ಸಂಸ್ಕರಣೆ. ಸೊ ಈ ಬೀಜಗಳನ್ನು ಗೋಮೂತ್ರದ ಮಿಶ್ರಣದಲ್ಲಿ ನಾವು ನೆನೆಸುವುದರಿಂದ ಅದರ ಉಗಮ ಶಕ್ತಿ ಹೆಚ್ಚುತ್ತದೆ. ಸೊ ಇದಲ್ಲದೆ ನಿಂಬೆ, ಅರಶಿನ ಅಥವಾ ಗೋಮಯ, ತುಪ್ಪ, ಹಾಲು, ಬೆಲ್ಲಗಳಿಂದ ಈ ಬೀಜ ಸಂಸ್ಕರಣೆ ಮಾಡಿದ್ದಲ್ಲಿ ಅದರ ಬೆಳೆಯು ಚೆನ್ನಾಗಿ ಬರ್ತದೆ. ಸೊ ಇಂದಿನ ಕೃಷಿಯಲ್ಲಿ ಇದಕ್ಕೆ ಬೀಜ ಕೋಟಿಂಗ್ ಮತ್ತು ಜೈವಿಕ ಇನ್ಯಾಕ್ಯುಲೇಷನ್ ಬಳಸಲಾಗುತ್ತದೆ. ಇನ್ನು ಮುಂದೆ ಹೋಗಿ ನಕ್ಷತ್ರ ಆಧಾರಿತ ಕಲ್ಟಿವೇಷನ್, ಅಂದರೆ ಚಂದ್ರಮಾಸದ ದಿನಗಳು ಮತ್ತು ನಕ್ಷತ್ರಗಳನ್ನು ಆಧರಿಸಿ ಬೆಳೆ ಬೆಳೆಸುವುದು, ಇದೆಲ್ಲದರ ಮಾರ್ಗದರ್ಶನ ವೃಕ್ಷಾಯುರ್ವೇದದಲ್ಲಿ ವಿವರಿಸಿದ್ದಾರೆ. ಸೊ ಇದನ್ನು ಇಂದಿನ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಮೈಕ್ರೋಬಯಾಲ್ ಗುಣಗಳಿಗೆ ಇದು ಹೇಗೆ ಅಂತ ಹೇಳಿ ಇದರ ಬಗ್ಗೆನೂ ಅಧ್ಯಯನ ಮಾಡ್ತಾ ಇದೆ. ಸೊ ಮುಂದೆ ಹೋಗಿ ನೈಸರ್ಗಿಕ ಗೊಬ್ಬರ, ಈ ಜೀವಾಮೃತ, ಪಂಚಗವ್ಯ ಇತ್ಯಾದಿ, ಗೋಮಯ, ಗೋಮೂತ್ರ ಇವುಗಳಿಂದ ತಯಾರು ಮಾಡುವ ಹೇಗೆ ನಾವು ನೈಸರ್ಗಿಕ ಗೊಬ್ಬರವನ್ನು ತಯಾರು ಮಾಡಬಹುದು ಎಂಬುದರ ಬಗ್ಗೆಯೂ ಸಹ ಈ ವೃಕ್ಷಾಯುರ್ವೇದದಲ್ಲಿ ತಿಳಿಸಿದ್ದಾರೆ. ಸೊ ಈಗಿನ ಕಾಲದಲ್ಲಿಯೂ ಸಹ ನಾವು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ವರ್ಮಿ ಕಂಪೋಸ್ಟ್, ಬಯೋಫರ್ಟಿಲೈಸರ್ಸ್ ಹೀಗೆ ಇವುಗಳೆಲ್ಲ ಬಳಕೆಯಲ್ಲಿದೆ. ಇನ್ನು ಮುಂದೆ ಈ ಗಿಡಗಳ ಕಾಯಿಲೆಗಳ ಬಗ್ಗೆನೂ ಈ ಶಾಸ್ತ್ರದಲ್ಲಿ ವಿವರಣೆ ಆಗಿದೆ. ಅಂದರೆ ಉದಾಹರಣೆಗೆ ಗಿಡದಲ್ಲಿ ಸ್ತಬ್ಧತೆ ಅಥವಾ ಗಟ್ಟಿತನ, ಇದು ಗಾಳಿಯ ಅತಿಮಟ್ಟ ಅಥವಾ ನೀರಿನ ಕೊರತೆಯಿಂದ ಆಗಿರಬಹುದು. ಅಥವಾ ಗಿಡ ಬಾಡಿಕೆ ಆಗೋದು ಅಂದರೆ ತೇವದ ಕೊರತೆ ಅಥವಾ ತೀವ್ರ ಉಷ್ಣತೆಯಿಂದ ಆಗಿರಬಹುದು. ಅಥವಾ ಗಿಡದಲ್ಲಿರುವ ಗಾಯಗಳು, ಇದು ಭೌತಿಕ ಹಾನಿ ಅಥವಾ ಹುಳುಗಳಿಂದ ಆಗಿರಬಹುದು. ಅಥವಾ ಗಿಡದಲ್ಲಿ ಬಣ್ಣ ಬದಲಾವಣೆ ಆಗುವುದು, ಇದು ಕೆಲವು ಪೋಷಕಾಂಶಗಳ ಕೊರತೆಯಿಂದ ಆಗಿರಬಹುದು. ಸೊ ಇದರ ಎಲ್ಲದಕ್ಕೆ ಪರಿಹಾರವೂ ಸಹ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಔಷಧೀಯ ಲೇಪನ ಮಾಡುವುದಾಗಲಿ, ತ್ರಿಫಲ ಕಷಾಯ ಸ್ಪ್ರೇ ಅಥವಾ ಗೋಮೂತ್ರ ನಿಂಬೆಹಣ್ಣಿನ ಸ್ಪ್ರೇ, ಇವು ಎಲ್ಲವೂ ಸಿಂಪಲ್ ಹಾಗೂ ತುಂಬ ಪರಿಹಾರ ಸ್ನೇಹಿಯಾಗಿದ್ದು ಅದರ ಮಣ್ಣಿನ ದೀರ್ಘಕಾಲೀನ ಆರೋಗ್ಯವನ್ನು ಇದು ಬೆಳೆಸುತ್ತದೆ. ಇಂದಿನ ವೈಜ್ಞಾನಿಕ ಇದರಲ್ಲಿ ಇದನ್ನು IPM ಅಂದರೆ ಇಂಟಗ್ರೇಟಿವ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿ ಅಥವಾ ಬಯೋಪೆಸ್ಟಿಸೈಡ್ಸ್ಗಳನ್ನು ಬಳಕೆ ಮಾಡ್ತಾರೆ. ಇನ್ನು ನಾವು ನಮ್ಮ ಈ ವೃಕ್ಷಾಯುರ್ವೇದದಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಗಿಡ ಮರಗಳ ಆರೈಕೆಗೆ ಸಂಬಂಧಿಸಿದ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬಹುದಾದ ಹಲವಾರು ಸರಳ ಸಲಹೆಗಳು ಉಲ್ಲೇಖಗೊಂಡಿದೆ. ಇದರಲ್ಲಿ ಕೆಲವುಗಳನ್ನು ನಿಮಗೆ ನಾನು ತಿಳಿಸಲು ಬಯಸುತ್ತೇನೆ. ಅಂದರೆ ಈಗ ಬೆಳೆ ಬಿತ್ತುವುದಕ್ಕೂ ಮೊದಲು ಮಣ್ಣನ್ನು ಒಳ್ಳೆಯದಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಸೂರ್ಯನ ಬೆಳಕಿಗೆ ಒಣಗಲು ಬಿಡಬೇಕು. ವಾರದಲ್ಲಿ ಒಂದು ಬಾರಿಯಾದರೂ ಮಣ್ಣನ್ನ ಸಡಿಲ ಮಾಡಿ ಬೇರುಗಳಿಗೆ ಗಾಳಿ ತಲುಪುವಂತೆ ಮಾಡಿ ತಿಂಗಳಲ್ಲಿ ಒಂದು ಬಾರಿ ಜೀವಾಮೃತ ಹಾಕಿ ಒಣ ಎಲೆಗಳನ್ನು ಕುಟ್ಟಿ ಮಣ್ಣಿಗೆ ಮಿಶ್ರಣ ಮಾಡಿ ಇದರಿಂದ ಸಹ ಮಣ್ಣು ಜೀವಂತವಾಗಿರ್ತದೆ. ನೀರು ಇದರ ನೀರಾವರಿ ವಿಧಾನಗಳನ್ನು ಹೇಳಬೇಕಾದ್ರೆ ಅದರಲ್ಲಿ ನಾವು ಬೆಳಿಗ್ಗೆ ಅಥವಾ ಸಂಜೆ ತಂಪಾದ ಸಮಯದಲ್ಲಿ ನೀರು ಹಾಕುವುದು ಉತ್ತಮ. ಬೇರು ಭಾಗಕ್ಕೆ ಮಾತ್ರ ನೀರನ್ನು ಹಾಕಿ ಎಲೆಗಳಿಗೆ ನೀರು ಹಾಕುವುದನ್ನು ತಪ್ಪಿಸಬಹುದು. ಇನ್ನು ಗೊಬ್ಬರದ ಬಳಕೆ, ಯಾವುದೆಲ್ಲ ಗೊಬ್ಬರದ ಬಳಕೆ ಮಾಡಬಹುದು? ಈ ಹಸುಮೂತ್ರ, ಜೇನುತುಪ್ಪ, ಮೊಸರು, ತೆಂಗಿನ ನೀರು, ಇದರಿಂದ ಸಿದ್ಧಪಡಿಸಿದ ನೈಸರ್ಗಿಕ ಗೊಬ್ಬರವನ್ನು ಬಳಸುವುದು ಉತ್ತಮ. ಇವುಗಳಿಂದ ತಯಾರಾದ ಬಯೋಫರ್ಟಿಲೈಸರ್ಸ್ ಗಿಡಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ಸೊ ವಾರದಲ್ಲಿ ಒಂದು ಬಾರಿ ಈ ಒಣ ಎಲೆಗಳನ್ನು, ಒಣ ಕೊಂಬೆಗಳನ್ನು ತೆಗೆದುಹಾಕಿ ಕೀಟ ಕಂಡರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕ ಕೀಟನಾಶಕ ಅಂದರೆ ನಿಂಬೆ ಎಲೆ, ಕರಿಬೇವು, ಬೆಳ್ಳುಳ್ಳಿ ದ್ರಾವಣ ಸಿಂಪಡಿಸಿ, ಮತ್ತು ಮುಖ್ಯವಾಗಿ ಈ ಗಿಡಗಳೊಟ್ಟಿಗೆ ನಾವು ಮಾತಾಡಬೇಕು. ಈ ಗಿಡಗಳೊಟ್ಟಿಗೆ ಮಾತಾಡಿದಷ್ಟು ಇದು ಅದರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ವೃಕ್ಷಾರ್ಯದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಬಿತ್ತನೆ ಮತ್ತು ಕೊಯ್ಲು ಸಮಯ. ಈ ಚಂದ್ರನ ಹಂತವನ್ನು ಗಮನಿಸಿ ಬಿತ್ತನೆ ಮಾಡಿದರೆ ಉತ್ತಮ ಬೆಳೆ ಬರುತ್ತದೆ ಎಂದು ಈ ಗ್ರಂಥವು ತಿಳಿಸುತ್ತದೆ. ಈ ಶ್ರಾವಣ ಭಾದ್ರಪದ ಕಾಲದಲ್ಲಿ ಗಿಡ ನೆಡುವುದು ಹೆಚ್ಚು ಶ್ರೇಷ್ಠ. ಗಿಡಗಳನ್ನು ದೇವರ ರೂಪವಾಗಿ ಪೂಜಿಸುವುದು, ಅವುಗಳಲ್ಲಿ ಮಾತುಗಳಿಂದ ಪ್ರೀತಿಯನ್ನು ತೋರಿಸುವುದು ಸಹ ವೃಕ್ಷಾಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಅದಲ್ಲದೆ ನಾವು ತೋಟದಲ್ಲಿ ತುಳಸಿ, ಬಿಲ್ವ, ಅಶ್ವತ್ಥ ಗಿಡ ನೆಟ್ಟು ಇದರಿಂದ ನಮ್ಮ ವಾತಾವರಣ ಶುದ್ಧವಾಗಿರ್ತದೆ. ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಗಿಡಗಳಿಗೆ ಹಾಲು, ಮೊಸರು, ಜೇನು ಅಥವಾ ಗಂಗಾಜಲ ಸಿಂಪಡಿಸಿ, ಇದರಿಂದ ಅದರ ಪೌಷ್ಟಿಕಾಂಶ ಹೆಚ್ಚುತ್ತದೆ. ಅದಲ್ಲದೆ ವಸಂತ ಪಂಚಮಿ ದಿನ ಒಂದು ಸಲ ಒಂದು ಹೊಸ ಗಿಡ ನೆಡುವ ಒಂದು ನಮ್ಮ ಒಂದು ಡಿಸಿಷನ್ ಮಾಡಬೇಕಾಗ್ತದೆ ನಾವು. ಸೊ ಗಿಡಗಳ ನೆರಳಿನಲ್ಲಿ ಧ್ಯಾನ ಮಾಡಿ ಇದು ಸಹ ನಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇನ್ನು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಹ ಈ ಗಿಡಗಳ ಬಗ್ಗೆ ಮಹತ್ವ ಮತ್ತು ಅದರ ಇಂಪಾರ್ಟೆನ್ಸನ್ನು ನಾವು ಬೆಳೆಸಬೇಕಾಗಿದ್ದಲ್ಲಿ ಮಕ್ಕಳಲ್ಲಿ ಒಂದು ಮರಕ್ಕಾದರೂ ನೀರು ಹಾಕುವ ಸಂಪ್ರದಾಯವನ್ನು ಬೆಳೆಸಿದರೆ ಇದು ಅವರಿಗೆ ಆ ಮರಗಳ ಮೇಲೆ ಅವರಿಗೆ ಪ್ರೀತಿಯ ಕನೆಕ್ಷನನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂದರೆ ಈ ಮರಗಳು ಕುಟುಂಬದ ಸದಸ್ಯರಂತೆಯೇ ನಾವು ಕಾಣ್ತೇವೆ. ಅಂದರೆ ಈ ಅಶ್ವತ್ಥ, ವಟವೃಕ್ಷ, ತುಳಸಿ ಇವೆಲ್ಲ ಪವಿತ್ರ ಮರಗಳಾಗಿದ್ದು ಜನರು ಇಂದಿಗೂ ದಿನನಿತ್ಯ ಅದಕ್ಕೆ ನೀರು ಹರಿಸಿ ಪ್ರಾರ್ಥಿಸಿ ಆರಾಧಿಸ್ತಾರೆ. ಸೊ ಸಸ್ಯಗಳು ಸಂಗೀತ, ಮಾತು ಮತ್ತು ಸ್ಪರ್ಶಕ್ಕೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಇಂದಿನ ವಿಜ್ಞಾನವೂ ಸಹ ಇದನ್ನು ದೃಢೀಕರಿಸಿದೆ. ಪ್ರೀತಿ ಮತ್ತು ಸೌಮ್ಯತೆಯಿಂದ ಸಸ್ಯಗಳು ಚೈತನ್ಯವನ್ನು ಹೊಂದುತ್ತದೆ. ಹಾಗಾಗಿ ವೃಕ್ಷ ಆಯುರ್ವೇದದಲ್ಲಿ ವನ ಸಂರಕ್ಷಣೆ ಎಂದರೆ ನಮ್ಮ ಆರೋಗ್ಯದ ಸಂರಕ್ಷಣೆಯಷ್ಟೇ ಮಹತ್ವಪೂರ್ಣ. ಈ ವಿಜ್ಞಾನವನ್ನು ನಾವು ತಿಳಿದು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ವೃಕ್ಷಾಯುರ್ವೇದ ನಮ್ಮ ದಿನನಿತ್ಯ ಜೀವನದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತದೆ. ಯಾಕಂದರೆ ಈಗ ನಮ್ಮ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವೇ ಮುಖ್ಯ ಕಾರಣವಾಗ್ತದೆ. ಸೊ ಈ ಆಹಾರವನ್ನು ನಾವು ಪರಿಸರದಿಂದ ಪಡೆದುಕೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದಲ್ಲಿ, ಅದರ ಅಂಕಿಅಂಶಗಳನ್ನು ಪಾಲನೆ ಮಾಡಿದ್ದೇ ಆದಲ್ಲಿ ಮನುಷ್ಯರು ಆರೋಗ್ಯವಾಗಿ ಬಾಳ್ಬಹುದು. ಇದರಿಂದ ನಾನು ನಿಮ್ಮೆಲ್ಲರಿಗೂ ಈ ವೃಕ್ಷಾಯುರ್ವೇದ ಎಂಬ ಒಂದು ಪುಸ್ತಕವನ್ನು ಎಲ್ಲರೂ ಓದಿ ನಿಮ್ಮ ದಿನನಿತ್ಯದಲ್ಲಿ ಇದನ್ನು ಅಳವಡಿಸಿ ಅಂತ ಕೇಳಲು ಬಯಸುತ್ತೇನೆ. ಧನ್ಯವಾದ.
2: ಶ್ರೋತೃಗಳೇ, ಇದುವರೆಗೆ ಜಿಲ್ಲಾ ಆಯುಷ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಯಶ್ವಿತಾ ರಮೇಶ್ ಅವರ ಮಾತುಗಳನ್ನು ಆಲಿಸಿದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.

ತಾಳು ಉಮಳು ಶೀದಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರ್ಕೇರ್ ಸಕಾಳಿ ದಾತಾವನ್ ಇಕ್ರಾ ವರಮಣ ಸರ್ ಅಮ್ಚೆ ಸಂಗಿ ಹಜರಸ ಮನೆಸ್ತಿನ್ ಖ್ಯಾರಿನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಕ್ ವಿಸ್ರನ್ನಕ ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸ್ ಅವನಸ ರಿಂಗ್ ರಿಂಗ್ ಆಳ್ಚಿನಿ.

ಹಲೋ ಹಾಯ್ ನಮಸ್ಕಾರ, ಕೇಳುಗರೆ ಕೇಳ್ತಾ ಇದ್ದೀರಾ, ಇದು ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:03 ಆಗ್ತಾ ಇದೆ. ಸೊ ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ಸಂದೇಶವನ್ನು ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ಅಂದರೆ ನಿಮ್ಮ ಚಲನಚಿತ್ರದ ಹೆಸರು, ಹಾಗೆಯೇ ಯಾವ ನಿಮ್ಮ ಹಾಡು ಇಷ್ಟದ ಹಾಡು ಅಂತ ಹೇಳಿ SMS ಮಾಡಿ ನಮಗೆ ಟೈಪ್ ಮಾಡ್ಬೋದು. 6364204949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಸೊ ಅದೇ ರೀತಿ ತುಂಬ ಮಂದಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಸೊ ಮೊದಲ ಸಂದೇಶ ಯಾರು ಬರೆದಿದ್ದಾರೆ, ಕಳುಹಿಸಿದ್ದಾರೆ ಅಂತ ನೋಡುವಾಗ, ನಮ್ಮ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಇವರು ಸಂದೇಶವನ್ನು ಮಾಡಿದ್ದಾರೆ. ನಲುಮೆಯ ನಿರೂಪಕರಿಗೆ ಪ್ರೀತಿಯ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್, ಬಹಳ ದಿನಗಳಾಯಿತು ನಿಮ್ಮ ಜೊತೆ ಮಾತನಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ. 3 ದಿವಸ ಯಪ್ಪ, ಈ ವೈರಲ್ ಜ್ವರ ಅಂತ ಏನು ಬರುತ್ತೆ ನೋಡಿ, ಸೊ ಅದರಿಂದ ಸಾಧ್ಯವಾದಷ್ಟು ಜಾಗರೂಕತೆಯಿಂದ ಇರಬೇಕಾದದ್ದು ಕೂಡ ಬಹಳ ಅವಶ್ಯಕ ಇದೆ. ಸಾಧಾರಣ

ಅಂದರೆ ಕೆಲವೊಬ್ಬರಿಗೆ 2 ದಿನ ಇರ್ಬೋದು, 3 ದಿನ ಇರ್ಬೋದು, 4 ದಿನ ಇರ್ಬೋದು, ನಿತ್ರಾನಂತೂ ಖಂಡಪಟ್ಟೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ವೈರಲ್ ಜ್ವರ ಬಂದಿದೆ ಅಂತ ಹೇಳಿದರೆ ಮನೆಯವರನ್ನು ಕೂಡ ಸ್ವಲ್ಪ ಸತಾಯಿಸುವುದು ಕಷ್ಟನೇ, ಯಾಕಂದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮ ಎಲ್ಲ ತೆಗೆದುಕೊಳ್ಬೇಕಾಗತ್ತೆ. ಎನಿವೇ, ಚೆನ್ನಾಗಿದ್ದೀರಂತ ನಮ್ಮ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಮೇಡಮ್ ಕೂಡ ಕೇಳಿದ್ದಾರೆ. ಸೊ ಇವಾಗಂತೂ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮ ಪ್ರಾರ್ಥನೆಯಿಂದ ತುಂಬ ಚೆನ್ನಾಗಿ ಆರೋಗ್ಯವಂತನಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಇದೆ. ಸೊ ಹಾಗೆಯೇ ಬಹಳ ದಿನಗಳಾಯಿತು ನಿಮ್ಮ ಜೊತೆ ಮಾತನಾಡಿ, ಹಾಗೆಯೇ ನಿಮ್ಮ ಸಂದೇಶವೂ ಕೂಡ ಬರದೆ ಕೆಲವೊಂದಿಷ್ಟು ದಿನಗಳಾಗಿತ್ತು ಬಹುಶಃ. ಸೊ ಹಾಗೆಯೇ ಇವತ್ತು ನನಗೆ ಆತಂಕ ಚಿತ್ರದ 10 ವರ್ಷದ ಹಿಂದೆ ಮುತ್ತೂರ ತೇರಿನಲ್ಲಿ ಅತ್ತ ಇತ್ತ ಸುಳಿದವರು ನೀವಲ್ಲವೇ, ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳಿಕೊಳ್ಳುವ ಬೆಂಗಳೂರಿನ ಭಾಗ್ಯಲಕ್ಷ್ಮಿ, ಧನ್ಯವಾದಗಳು ಸರ್ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶ, ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ. ಹುಟ್ಟುವ ಕಡೆಯೊಂದು, ಫಲ ಕೊಡೋ ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು ಈ ಹಾಡು. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ಮಂಗಳಾದೇವಿ ಇವರೆಲ್ಲರಿಗಾಗಿ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ, ನಮಗೆ ಕಳುಹಿಸಿಕೊಟ್ಟಿದ್ದಾರೆ ಈ ಒಂದು ಸಂದೇಶ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಧ್ವನಿಯಲ್ಲಿ ಸ್ವಲ್ಪ ಏರುಪೇರಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಸೊ ಹಾಗೆಯೇ ನಿಮ್ಮ ಸಂದೇಶವನ್ನು ನೀವು ಎಷ್ಟು ಚೆನ್ನಾಗಿ ಬರೆದಿದ್ದೀರೋ ಅಷ್ಟು ಚೆನ್ನಾಗಿ ಓದುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಶೀತಾದಯದಲ್ಲಿ ಇದ್ದಿದ್ದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಸಂದೇಶವನ್ನು ಆ ಕಡೆ ಈ ಕಡೆ ತಪ್ಪು ಓದದೆ ಅದೇ ರೀತಿಯಲ್ಲಿ ಓದ್ತೀನಿ. ಸೊ ಹಾಗೆಯೇ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ. ಹಾಗೆಯೇ ನೀವು ಸಂದೇಶವನ್ನು ಮಾಡಿ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತೆ. ಇದೀಗ 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುಂಜ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಯಾರು ಅಂತ ನೋಡುವಾಗ ಸಿ ಟಿ ಚಂದ್ರಶೇಖರ್ ಇವರು ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ವಸಂತ ಕುಮಾರಿ ಅತ್ತಿಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ನಮಗೆ ಒಂದು ಅಪರೂಪದ ಹಾಡು ಬೇಕಿತ್ತು. ದಿವಂಗತ ಶಂಕರ್ನಾಗ್ ಮಂಜುಳ ನೆನಪಿಗಾಗಿ ಚಿತ್ರ ಸೀತಾರಾಮು, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ಗೀತೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಈ ಒಂದು ಒಂದು ಬಯಕೆಯು. ಈ ರೀತಿಯ ಒಂದು ದಯವಿಟ್ಟು ಪ್ರಸಾರ ಮಾಡಿ ಅನ್ನೋದನ್ನು ಕೂಡ ಸಂದೇಶದಲ್ಲಿ ಬರೆದಿದ್ದಾರೆ. ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಇವರೆಲ್ಲರಿಗೂ ಬೇಕಾಗಿ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿರುವಂಥದ್ದು. ಎಸ್, ಮುಂದಿನ ಮತ್ತೋರ್ವರು ಸಂದೇಶದಲ್ಲಿ ಪ್ರೀತಿಯ ನಿರೂಪಕರಿಗೆ ನಮಸ್ಕಾರಗಳು, ನಿಮಗೂ ಕೂಡ ನಮಸ್ಕಾರ. ನಮಗೆ ಇವತ್ತಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಸೀತಾರಾಮು ಎನ್ನುವಂತಹ ಚಿತ್ರದ ಬಂದೇ ಬರುತ್ತಾನೆ ರಾಮ ಎನ್ನುವಂತಹ ಗೀತೆ, ಎಸ್ ಜಾನಕಿ ಹಾಡಿರುವ ಗೀತೆ, ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಮಂಜುಳಾ ಅವರ ನಟನೆಯ ಚಿತ್ರ, ಈ ಗೀತೆ ನನ್ನ ಸ್ನೇಹಿತರಾದ ಗಗನ್ ರಾಜ್ಕುಮಾರ್, ಡಾಕ್ಟರ್ ವೀರಶೆಟ್ಟಿ ರೊಡ್ಡ, ಸುರೇಶ್ ಭಟ್, ಭೀಮನಗೌಡ ಪಾಟೀಲ್ ಇವರಿಗೋಸ್ಕರ ಪ್ರಸಾರ ಮಾಡಿ. ನಾನು ಸುಬ್ರಹ್ಮಣ್ಯ ಐತಾಳ ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ ಗೀತೆಗಾಗಿ ಕಾಯುತ್ತಿರುತ್ತೇನೆ. ನಿರಾಸೆ ಮಾಡಬೇಡಿ. ಯಾಕೆ ನಾವು ನಿರಾಸೆ ಮಾಡಬೇಕು? ನಿಮ್ಮ ಸಂದೇಶ ತಲುಪಿದೆ, ಹಾಗೆಯೇ ಓದಿದ್ದೀನಿ. ಎಸ್, ಖಂಡಿತ ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಎಡಕುಮೇರಿ ಮತ್ತು ಸಿರಿಬಾಗಿಲು ನಿಲ್ದಾಣದ ನಡುವೆ ನಿನ್ನೇನು ಒಂದು ಭೂಕುಸಿತ ಸಂಭವಿಸಿತ್ತು. ಸೊ ಹಾಗಾಗಿ ಕೆಲವು ರೈಲುಗಳ ಸಂಚಾರವನ್ನು ಕೂಡ ನಿನ್ನೆ ರದ್ದುಗೊಳಿಸಿದ್ದಾರೆ. ಸೊ ಹಾಗಾಗಿ ಕೆಲವು ರೈಲುಗಳ ಸಂಚಾರ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ನಿನ್ನೆಯಿಂದ ಮಂಗಳೂರು ಜಂಕ್ಷನ್ನಿಂದ ಹೊರಡಬೇಕಿದ್ದ ಮಂಗಳೂರು ಜಂಕ್ಷನ್ ಯಶವಂತ್ ಯಾವುದು ಜಂಕ್ಷನ್ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ರದ್ದುಗೊಳಿಸಿ

ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ಸಂಚಾರವನ್ನು ಕೂಡ ರದ್ದುಗೊಳಿಸಲಾಗಿತ್ತು. ಈ ಮಾರ್ಗದಲ್ಲಿ ಸಂಚರಿಸಬೇಕಿದ್ದ ಇತರ ರೈಲುಗಳು ಮಾರ್ಗ ಬದಲಾಯಿಸಿ ಸಂಚರಿಸಿದವು. ಇವತ್ತು ಹೊರಡಬೇಕಿದ್ದ ಯಶವಂತಪುರ ಕಾರವಾರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಹಾಗೂ ಮಂಗಳೂರು ಜಂಕ್ಷನ್ ಯಶವಂತಪುರ ಜಂಕ್ಷನ್ ಗೊಮ್ಮಟೇಶ್ವರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ಗಳ ಸಂಚಾರವನ್ನು ಕೂಡ ಇವತ್ತು ರದ್ದುಗೊಳಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗಿದೆ. ಸೊ ಹಾಗಾಗಿ ಅದಕ್ಕೂ ಕೂಡ ಒಂದಿಷ್ಟು ರೈಲುಗಳ ಸಂಚಾರ ರದ್ದು ಮಾಡಿ ಮಾರ್ಗ ಬದಲಾವಣೆ ಮಾಡಿರುವಂತಹ ಒಂದು ಮಾಹಿತಿ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

0: For more updates, like, comment, subscribe.
1: ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇ ಮುಂದಿನ ಸಂದೇಶವನ್ನು ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಕೂರು ಗ್ರಾಮದಿಂದ. ಮಾಡುವ ಶುಭ ಮಧ್ಯಾಹ್ನದ ನಮಸ್ಕಾರಗಳು. ನಮಗಾಗಿ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಹೊಂಬಿಸಿಲು ಚಿತ್ರದಿಂದ ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಈ ಒಂದು ಗೀತೆ ಸ್ನೇಹಿತರಾದ ಭರತ್ ಕುಮಾರ್, ವೆಂಕಟೇಶ್, ಪಾಲಾದಿ ಗಂಗಪ್ಪ ಟೈಲರ್ ಇವರಿಗಾಗಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಧೀರಜ್ ಇವರು ಲಾಲ್ಬಾಗ್ನಿಂದ ಸಂದೇಶವನ್ನು ಮಾಡಿದ್ದಾರೆ. ಸೋನು ನಿಗಮ್ ಅವರು ಹಾಡಿರುವ ಪಂಚಿ ನದಿಯ ಒಂದು ಹಿಂದಿ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳುಗ್ರೆ, ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಆದರೂ ಕೂಡ ಒಂದು ಸಣ್ಣ ಮಾಹಿತಿನ ಕೊಡಬೇಕಿತ್ತು. ಅದಂದರೆ ಮಾಹಿತಿ ಇದಕ್ಕೆ ಸಂಬಂಧಪಟ್ಟೆ, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟೆ. ಒಮ್ಮೊಮ್ಮೆ ಬೇಸರ ಆಗುತ್ತೆ ಏನಂತ ಹೇಳಿದರೆ, ಕೆಲವರು ಸಂದೇಶವನ್ನು ಮಾಡ್ತಾರೆ, ಕಳೆದ ಬಾರಿ ಯಾವ ರೀತಿಯಲ್ಲಿ ಸಂದೇಶ ಮಾಡಿದ್ದಾರೋ ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಈ ಸಾರಿಯೂ ಕೂಡ, ಅಂದರೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಮಾಡಿದವರು ಇದ್ದಾರೆ. ಅದಕ್ಕೋಸ್ಕರ ಒಂದಿಬ್ಬರ ಸಂದೇಶವನ್ನು ಕೂಡ ನಾನು ನೆಗ್ಲೆಕ್ಟೇ ಮಾಡಿಬಿಟ್ಟಿದ್ದೀನಿ. ಯಾಕಂತ ಹೇಳಿದರೆ ಪದೇ ಪದೇ ಅದನ್ನೇ ಸಂದೇಶ ಹಾಕುವುದರಿಂದ ಅದು ನಮಗೂ ಕೂಡ ತುಂಬಾ ಟಾರ್ಚರ್ ಥರ ಒಂದು ರೀತಿಯಲ್ಲಿ, ಯಾಕಂದರೆ ಅದು ಸರಿಯಲ್ಲ. ಯಾವತ್ತೂ ಕೂಡ ಒಂದೇ ಹಾಡನ್ನು ಪದೇ ಪದೇ ಪದೇ ಪ್ರತಿ ವಾರವೂ ಕೂಡ ಕೇಳ್ತಾ ಇರುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಕೊಂಡು. ಸೊ ಒಂದು ವೇಳೆ ಕೊಡದಿದ್ದರೆ ಅದು ಬೇರೆ ವಿಷಯ. ಸೊ ಖಂಡಿತವಾಗಿ ಈ ವಾರದಲ್ಲಂತಾದರೂ ಕೂಡ ಕೊಡ್ತಿದೆ. ಆದರೆ ಅದೇ ಲಾಸ್ಟ್ ಟೈಮ್ ಕೂಡ ಕೊಟ್ಟಿರುವಂಥದ್ದು ಮತ್ತೆ ಅದೇ ಕಾಪಿ ಪೇಸ್ಟ್ ಮಾಡಿ ಈ ವಾರನೂ ಕೂಡ ಅದೇ ರೀತಿಯಲ್ಲಿ ಸಂದೇಶ ಹಾಕಿದರೆ ಸೊ ಅದು ತುಂಬ ಕಷ್ಟ. ಸೊ ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಮಾಡ್ತೀರಿ ಅಂತ ಕೂಡ ಭಾವಿಸ್ತೀನಿ, ಖಂಡಿತವಾಗಿಯೂ ಕೂಡ ಸಹಕರಿಸಿ ಅನ್ನೋದನ್ನು ಕೂಡ ಹೇಳುತ್ತಾ. ಸೊ ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

0: ಯಶೋತ್ರಗಳು ಕೇಳ್ತಾ ಇರೋದು ಇದ್ರೆ ಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಕಳುಹಿಸಿದವರು ಯಾರು ಅಂತ ನೋಡುವಾಗ, ದೇವರ ದುಡ್ಡು ಚಿತ್ರದಿಂದ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಯಲ್ಲಪ್ಪ ಯಾದವ್ ಸಾರಂಗಿಕಿ ಧನ್ಯವಾದಗಳು ಅಂತ ಅವರು ಕನ್ನಡದಲ್ಲಿ ಬರೆದಿದ್ದಾರೋ ಹಿಂದಿಯಲ್ಲಿ ಬರೆದಿದ್ದಾರೋ ಅಂತ ಕೂಡ ಗೊತ್ತಿಲ್ಲ. ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅವರು ಬರೆದಿರತಕ್ಕಂಥ ಸಂದೇಶಕ್ಕೆ ನಾನು ಗೌರವ ಕೊಟ್ಟು ಈ ಒಂದು ಹಾಡನ್ನು ಕೂಡ ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ದೇವರ ದುಡ್ಡು ಚಿತ್ರ ಗೀತ್ ವಾಲ ಗಾನ ತೇರ ಶಿವ ಓ ಕೃಷ್ಣ, ಐ ಥಿಂಕ್ ಕೃಷ್ಣ ಹೇ ಕೃಷ್ಣ ದೇವರ ದುಡ್ಡು ಮೂವಿಯಿಂದ ಈ ಒಂದು ಹಾಡು ಕೇಳಿರಬೇಕು. ಹಿಂದಿಯಲ್ಲಿ ಅವರು ಸಂದೇಶ ಮಾಡಿರಬೇಕು. ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶ ದಿನೇಶ್ ಕಾಸರಗೋಡಿನಿಂದ, ಡಿಯರ್ ಕಾಮ್ರೇಡ್ ಮೂವಿಯಿಂದ ಕಡಲಂತೆ ಸಾಂಗ್ ಪ್ರಸಾರ ಮಾಡಿ ಅಂತ ದಿನೇಶ್ ಇವರು ಕಾಸರಗೋಡಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಇದು ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಹಾಗೆಯೇ ಕೇಳುಗರು, ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದೇ ರೀತಿ ನಾನು ಹೇಳಿರುವಂಥದ್ದು, ದಯವಿಟ್ಟು ಕಳೆದ ಇವತ್ತು ಕೇಳಿರುವಂಥ ಹಾಡನ್ನು, ಅದನ್ನೇ ನೀವು ಮಾಡಿರುವಂಥ ಸಂದೇಶವನ್ನೇ ಅದನ್ನೇ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ವಾರವೂ ಕೂಡ ಕಳಿಸೋಕೆ ಹೋಗಬೇಡಿ. ದಯವಿಟ್ಟು ಅಂತಹ ಸಂದೇಶವನ್ನು ನಾನು ತಿರಸ್ಕರಿಸ್ತೀನಿ. ಸೊ ಹಾಗಾಗಿ ಮುಂದಿನ ಬೇರೆ ಒಂದು ಹಾಡನ್ನು ದಯವಿಟ್ಟು ಕೇಳಿ. ಸೊ ಖಂಡಿತ, ಯಾಕಂದರೆ ಪದೇ ಪದೇ ಒಂದೇ ಹಾಡನ್ನು ಒಂದೇ ಸಮಯದಲ್ಲಿ ಕೇಳೋಕೆ ಎಲ್ಲ ಕೇಳುಗರಿಗೂ ಕೂಡ ಒಂದು ರೀತಿಯಲ್ಲಿ ಸರಿ ಅನಿಸಲ್ಲ. ಸೊ ಹಾಗಾಗಿ ಇದೊಂದು ಎಲ್ಲರಿಗೆ ಒಂದು ರೀತಿಯ ಮನವಿ ಅಂತ ಕೂಡ ಹೇಳುತ್ತಾ ಮುಂದಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. 4 ಗಂಟೆಗೆ ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮ ಕೂಡ ಮೂಡಿಬರುತ್ತೆ. ಆ ಕಾರ್ಯಕ್ರಮವನ್ನು ಕೂಡ ತಪ್ಪದೆ ಆಲಿಸಿ ಅಂತ ಕೂಡ ಹೇಳುತ್ತಾ ಪ್ರೀತಿಯಿಂದ ನಮಸ್ಕಾರ.
1: ಕೃಷ್ಣ ಕೃಷ್ಣ.

ಹಾಯ್ ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಸೊ ರೇಡಿಯೋ ಸಾರಂಗ 107.8 FM ನಾನಿದ್ದೀನಿ ಮಂಜುಳಾ. ಇದು ವಾಯ್ಸ್ ಆಫ್ ಮಂಜುಳಾ, ನಂದೇ ವಾಯ್ಸ್ ಇಲ್ಲಿ. ಓಕೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ನಾನು ಸೂಪರ್ ಆಗಿದ್ದೀನಿ. ಒಂದು ಮಾತು, ನಿನ್ನೆ ಸಂಡೆ ಅಲ್ಲ, ಎಂತ ಮಾಡಿದ್ದು ಮನೆಯಲ್ಲಿ? ಗಮ್ಮತ್ತಾಗಿ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಿದ್ರ?

ಹೇಗೆ ಗಮ್ಮತ್ತು ಮಾಡಿದರೆ, ಅಥವಾ ಮನೆಯಲ್ಲೇ ಬೆಚ್ಚಗೋದು ಮಲಗಿದರೆ ಸಾಕಪ್ಪ, ಓ ದಿನ ಕೆಲಸಕ್ಕೆ ಹೋಗೋದು ಇಲ್ಲ ಕಾಲೇಜಿಗೆ ಹೋಗೋದು ಡ್ಯೂಟಿ ಸಾಕಾಗಿದೆ, ಇವತ್ತು ದಿನ ಆರಾಮ್ಸೆ ಮನೆಯಲ್ಲಿ ಕುತ್ಕೊಳ್ಳೋದು, ಹಾಗೆ ಏನಾದರೂ ಪ್ಲ್ಯಾನ್ ಇತ್ತಾ ನಿಮ್ಮದು? ಯಾಕೋತ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ಹಿಂದಿನ ಕಾಲ ಅಂದರೆ ನಮ್ಮ ಕಾಲದ್ದು, ಸಾವು ಸಣ್ಣದಿರುವಾಗ ನಮ್ಮ ಒಂದು ಆದಿತ್ಯವಾರ ಒಂಥರ ಡಿಫ್ರೆಂಟ್ ಆಗಿತ್ತು. ಅದೇ ಈಗಿನ ಮಕ್ಕಳ ಒಂದು ಭಾನುವಾರ ನೋಡಿ, ಅದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಈ ಹಳೆ ಕಾಲದ ಭಾನುವಾರ ಅಂದರೆ ಕೇವಲ ಅದೊಂದು ರಜಾ ದಿನ ಅಲ್ಲ, ಅದೊಂದು ಸಂಭ್ರಮ. ಆ ದಿವಸ ಎಲ್ಲರೂ ಮನೆಯಲ್ಲಿ ಸೇರ್ತಾ ಇದ್ರು, ಅಂದರೆ ಮನೆಯಲ್ಲಿ ಇರ್ತಾ ಇದ್ರು. ಟಿವಿ ಮೊಬೈಲ್ ಎಲ್ಲ ಆ ಕಾಲಕ್ಕೆ ಇರಲೇ ಇಲ್ಲಪ್ಪ. ಆಮೇಲೆ ಎಲ್ಲರೂ ಒಟ್ಟಾಗಿ ಕಾಲ ಕಳೀತಾ ಇದ್ರು. ಆ ದಿವಸ ಒಂಥರ ವಿಶೇಷ ಅಡುಗೆ. ಆಮೇಲೆ ಯಾರಾದರೂ ಮನೆಗೆ ಬರಲಿಕ್ಕೆ ಹೇಳಿದರೆ ಆ ದಿವಸ ಮನೆಗೆ ಹೋಗೋದು, ಆದಿತ್ಯವಾರ ಇಟ್ಟುಕೊಳ್ಳೋದು ಹೋಗಲಿಕ್ಕೆ. ಮತ್ತು ಹಿಂದಿನ ಭಾನುವಾರ ಅಂದರೆ ನಮ್ಮ ಕಾಲದ ಭಾನುವಾರದ ಒಂದು ಸ್ಪೆಷಲ್ ಏನಪ್ಪ ಹೇಳಿದರೆ, ಒಂದು ಎಣ್ಣೆ ಸ್ನಾನ. ನಮಗಿಷ್ಟ ಇಲ್ಲದ್ರೆ ಅಮ್ಮ ಎಲ್ಲಿ ಕೇಳ್ತಾರೆ ಹೇಳಿ, ಅಮ್ಮ ನಮ್ಮನ್ನು ಕೂತ್ಕೊಳಿಸಿ ತಲೆಗೆ ಎಣ್ಣೆ ತಟ್ಟಿ ಬೊಟ್ಟಿ, ಆ ದಿನ ಒಂದು ದೇವರೇ ಒಂದು ದೊಡ್ಡ ದೀಪಾವಳಿಯ ಸ್ನಾನ ಆಗಲಿಕ್ಕೆ ಉಂಟು ನಮಗೆ. ನಮ್ಮ ಬೊಬ್ಬಿಗೆ ಅಮ್ಮ ಕ್ಯಾರೇ ಮಾಡಲಿಕ್ಕಿಲ್ಲ. ಆಮೇಲೆ ಆ ದಿವಸ ಒಂದು ರುಚಿಕರವಾದ ಅಡುಗೆ, ಏನಿಲ್ಲದಿದ್ರು ಒಂದು ಪಾಯಸ ಆದರೂ, ನಮ್ಮ ಬೊಬ್ಬಿಗೆ ಒಂದು ಪಾಯಸ ಆದರೂ ಅಮ್ಮ ಮಾಡ್ತಾರೆ. ಇನ್ನು ನಾನ್ ವೆಜ್ ಮಾಡುವವರಲ್ಲಿ ಕೋಳಿ ಸಾರು ಅಥವಾ ಬಿರಿಯಾನಿ ಇಂಥದ್ದೆಲ್ಲ. ಆಮೇಲೆ ಸ್ವೀಟ್ಸ್ ಏನಾದರೂ ಮಾಡೋದು, ಕಾಯಿ ಹೋಳಿಗೆ ಇಂಥದ್ದನ್ನೆಲ್ಲ. ಆಮೇಲೆ ಮಕ್ಕಳೆಲ್ಲ ಮನೆಯ ಅಂಗಳಕ್ಕೆ ಸೇರಿ ಈ ಲಗೋರಿ ಆಡೋದು, ಕಬಡ್ಡಿ ಆಡೋದು, ಗೋಳಿ ಆಟ ಆಡೋದು ಇಂಥದ್ದೆಲ್ಲ. ಅಂದರೆ ಬೇರೆ ದಿವಸ ಆಡ್ಲಿಕ್ಕೆ ಬಿಡ್ತಿರಲಿಲ್ಲ, ಆಯಿತಾ, ಓದಬೇಕು ಓದು ಓದು ಓದು ಅಂತ ಹೇಳಿ ಆದಿತ್ಯವಾರ ಒಂದು ಫ್ರೀ ಬಿಡ್ತಾ ಇದ್ರು ನಮ್ಮನ್ನು. ಆಮೇಲೆ ಸಂಜೆ ವೇಳೆ ದೀಪ ಹಚ್ಚಿದ ಬಳಿಕ ಅಜ್ಜಿ ಅಥವಾ ಮನೆಯ ಹಿರಿಯರಿಂದ ಕಥೆಯನ್ನು ಕೇಳೋದು, ಅಥವಾ ರೇಡಿಯೋಗಳಲ್ಲಿ ಯಾವಾಗ ನಾಟಕ ಯಕ್ಷಗಾನ ಎಲ್ಲ ಬರ್ತಾ ಇತ್ತು ಆ ದಿನ ಇಟ್ಟು ಅದನ್ನೆಲ್ಲ ಕೇಳೋದು. ಅಂದರೆ ಟೋಟಲಿ ಆ ದಿವಸ ಒಂಥರ ಫ್ರೀ, ಯಾವುದೇ ಒಂದು ಇದಿಲ್ಲ, ಓದು ಅಥವಾ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅದೆಲ್ಲ ಏನಿಲ್ಲ, ಆ ದಿವಸ ಟೋಟಲಿ ಫ್ರೀ. ಆಮೇಲೆ ಆ ದಿವಸ ಬಂದಂಥ ಮ್ಯಾಗ್ಝಿನ್ಗಳನ್ನು ಓದೋದು, ವಾರದ ಒಂದು ವಿಶೇಷ ಪುರವಣಿಗಳು ಬರ್ತಾ ಇತ್ತು ಅದನ್ನೆಲ್ಲ ಕುಟುಂಬದವರು ಹಂಚಿಕೊಂಡು ಅಥವಾ ಒಟ್ಟಿಗೆ ಕೂತ್ಕೊಂಡು ಓದುವ ಒಂದು ಸಂಪ್ರದಾಯ ಇತ್ತು. ಅಂದರೆ ಭಾನುವಾರದ ಮಜಾ ಹೇಳಿದರೆ, ವಾರದ 6 ದಿನಗಳ ಕಾಲ ಕೆಲಸ ಮಾಡ್ತೇವೆ, ಅದಕ್ಕೆಲ್ಲ ಬ್ರೇಕ್ ಹಾಕಿ ಮನಸ್ಸಿಗೆ ಇಷ್ಟವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು. ಆಮೇಲೆ ಬಾಡೂಟ, ಆ ದಿವಸ ಸ್ಪೆಷಲಾಗಿ ಕೆಲವರಿಗೆ ಇರುತ್ತೆ. ಆಮೇಲೆ ಹೊರಗೆ ಬೇಕಿದ್ರೆ ಎಲ್ಲರೂ ಪ್ಲ್ಯಾನ್ ಹಾಕ್ಕೊಂಡು ಸುತ್ತಾಡಲಿಕ್ಕೆ ಹೋಗೋದು. ಅದೇ ಈಗಿನ ಕಾಲದ ಭಾನುವಾರ ನೋಡಿ ಅಂತೆ, ಯಬ್ಬ ವಿಶ್ರಾಂತಿ ರೆಸ್ಟ್ ತಗೊಳ್ಳೋದು ಅಥವಾ ಏನೋ ಒಂದು ಸ್ಪೆಷಲ್ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಆಗಿಲ್ಲ ಇಲ್ಲ. ಈಗ ಹೇಳಿದರೆ ಲೈಫ್ ಸ್ಟೈಲೇ ಬೇರೆಯಾಗಿದೆ, ತಮ್ಮ ಒತ್ತಡದ ಜೀವನದಿಂದ ಬಿಡುವು ಪಡೆದುಕೊಂಡು ಸಂತೋಷವಾಗಿರೋದಕ್ಕೆ ಈ ದಿನವನ್ನು ಬಳಸ್ತಾರೆ. ಆಧುನಿಕ ಭಾನುವಾರದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಲೇಟ್ ನೈಟ್ ಮತ್ತು ಲೇಟ್ ಮಾರ್ನಿಂಗ್, ಶನಿವಾರ ತಡರಾತ್ರಿವರೆಗೆ ಎಚ್ಚರ ಆಗಿರೋದು ಮತ್ತು ಭಾನುವಾರ ಬೆಳಗ್ಗೆ ತಡವಾಗಿ ಹೇಳೋದು ಸಾಮಾನ್ಯವಾಗಿದೆ. ಇವತ್ತಿನ ವಿಷಯ ಇದುವೆ, ನಮ್ಮ ಕಾಲದ ಆದಿತ್ಯವಾರ ಅಂದರೆ ಹಳೆ ಕಾಲದ ಒಂದು ಸಂಡೆ ಮತ್ತು ಈಗಿನ ಕಾಲದ ಆದಿತ್ಯವಾರ ನೋಡೋಣ. ಯಾರು ಕಾಲರ್ ಸಿಗ್ತಾರೆ ಅವರನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮೊದಲು, ಆದಿತ್ಯವಾರ ಬಂದರೆ ನಮಗಂತೂ ಎಲ್ಲಾದರೂ ಒಂದು ಸುತ್ತಾಡಬೇಕು ಅಂತ ಆಸೆ. ಈಗ ಆದಿತ್ಯವಾರ ಅಲ್ಲಲ್ಲಿ ಅಲ್ಲಲ್ಲಿ ಸಂತೆ ನಡೀತಾ ಇರ್ತದಲ್ಲ, ಸೊ ಒಂದು ರೌಂಡ್ ಸಂತೆಗೆ ಹೋಗಿ ಬಂದರೆ ಹೇಗೆ? ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಈಗ ಈ ಹಾಡು ನಿಮಗಾಗಿ.

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಸಂಡೇ ಬಗ್ಗೆ ಮಾತಾಡ್ತಾ ಇದ್ದೆ, ಅಂದರೆ ನಾನು ನಿನ್ನೆ ದಿನದ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ಲ. ಆದಿತ್ಯವಾರ ಬಂದರೆ ಈಗಿನ ಮಕ್ಕಳನ್ನು ನೋಡಿ, ಇಡೀ ದಿನ ಮೊಬೈಲ್ಸಲ್ಲಿ ಇರೋದು, ರೀಲ್ಸ್ ನೋಡೋದು, ಹೊಸ ಸೀರೀಸ್ ಅಥವಾ ಸಿನಿಮಾಗಳನ್ನು ನೋಡೋದು ಇದು ದಿನದ ಪ್ರಮುಖ ಭಾಗ. ಆಮೇಲೆ ಮಾಲ್ಗಳಿಗೆ ಹೋಗೋದು, ಶಾಪಿಂಗ್ ಮಾಡೋದು, ಸ್ನೇಹಿತರು ಅಥವಾ ಕುಟುಂಬದವ್ರ ಜೊತೆ ಹೊರಗೆ ಊಟ ಮಾಡೋದು ಇದೆಲ್ಲ ವಾಡಿಕೆ ಆಗಿದೆ. ಈಗ ಹಳೆ ಕಾಲದ ಆದಿತ್ಯವಾರ ಮತ್ತು ಹೊಸ ಕಾಲದ ಭಾನುವಾರ ಎರಡು ಒಂದೇ ಆಯ್ತಾ? ಇದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವವರು ಮಮತಾ ಶೆಟ್ಟಿ. ಇವರು ಓರ್ವ ಕಾಲೇಜಿನ ಉಪನ್ಯಾಸಕಿಯಾಗಿದ್ದಾರೆ. ನೋಡೋಣ ಇವರ ಆದಿತ್ಯವಾರ ಹೇಗಿತ್ತು, ಇವರ ಮಕ್ಕಳ ಆದಿತ್ಯವಾರ ಹೇಗಿತ್ತು ಅಂತ ಈಗ ಕೇಳೋಣ. ಮಮತಾ ನಮಸ್ತೆ. ಹೇಗಿದ್ದೀರಾ? ಸೂಪರ್, ಹಾಗೆ ಇರಬೇಕು. ಏ ನಾನು ಚೆನ್ನಾಗಿದ್ದೇನೆ, ಸೂಪರ್. ಹಿಂಗ ಗೊತ್ತಾ, ಈಗ ನಿನ್ನೆ ಸಂಡೇ ಅಲ್ಲ, ಎಂತ ಮಾಡಿದ್ರಿ ನಿನ್ನೆ?
1: ನಿನ್ನೆ ಸಂಡೇ ನಾನು ಬೆಳಿಗ್ಗೆ ಎದ್ದು, ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ನಿನ್ನೆ.
0: ಹೌದಾ?
1: ಅಂದ್ರೆ ಮನೆ ಇಡೀ ಕ್ಲೀನ್ ಮಾಡ್ಲಿಕ್ಕೆ, ವಾರದಲ್ಲಿ ಒಂದು ದಿವಸ ಮನೆಯಲ್ಲಿ ಬಂದ ಈ ಬಲೆ ಎಲ್ಲ ಹಿಡಿದದನ್ನೆಲ್ಲ ತೆಗೆಯುದು, ಕರ್ಟನ್ ಒಗಿಲಿಕ್ಕೆ ಹಾಕೋದು, ಮತ್ತೆ ಬೆಡ್ಶೀಟ್, ಸೋಫಾದ್ದು ಬಟ್ಟೆಗಳನ್ನೆಲ್ಲ ಒಗಿಲಿಕ್ಕೆ ಹಾಕುವ ದಿವಸ ನಂದು ಸಂಡೇ.
0: ಹಾಗಿದ್ರೆ ಈಗ ನನ್ನ ವಿಷಯನೂ ಅದೇ. ಇವತ್ತು ನಿಮ್ಮ ಕಾಲದ ಸಂಡೇ ಹೇಗಿತ್ತು? ನಿಮ್ಗೆ ಮಕ್ಕಳು?
1: ನನಗೆ ಒಬ್ಳು ಮಗಳು.
0: ನಿಮ್ಮ ಮಗಳ ಆದಿತ್ಯವಾರ ಹೇಗಿತ್ತು ನಂಗೆ ಅದನ್ನ ನಿಮಗೆ ಹೇಳ್ಬೇಕು.
1: ಏನ್ ಗೊತ್ತಾ, ನಾವು ಚಿಕ್ಕದಿರುವಾಗ ಇದ್ದ ಭಾನುವಾರಕ್ಕೂ ಈಗ ನಮ್ಮ ಮಕ್ಕಳು ಅನುಭವಿಸುವ ಈ ಭಾನುವಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ನಮಗೆ. ಹೌದು, ಖಂಡಿತ. ಅಂದ್ರೆ ಈಗಿನ ಅವರ ಫ್ರೆಂಡ್ಸ್ ಅವ್ರು ಲೇಟ್ ಹೇಳ್ತಾರೆ, ನಾನು ಯಾಕೆ ಬೇಗ ಹೇಳ್ಬೇಕು, ನನ್ನ ಮಾತ್ರ ಯಾಕೆ ಬೇಗ ಎಬ್ಬಿಸ್ತೀರಿ ಅನ್ನೋಂತ ಪ್ರಶ್ನೆಯನ್ನ ನನ್ನ ಮಗಳು ಒಂದೊಂದ್ಸಲ ಕೇಳ್ತಾಳೆ. ಅಂದ್ರೆ ನಾವು ಚಿಕ್ಕದಿರುವಾಗ ಏನಿತ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಯಾವಾಗೇನ ಹಾಗೆ ಭಾನುವಾರ ಅಂತ ಒಂದು ವಿಶೇಷ ಇಲ್ಲ. ಆದ್ರೆ ವಿಶೇಷ ಯಾಕೆ ಅಂತ ಕೇಳಿದ್ರೆ, ಆ ದಿವಸ ನಮ್ಗೆ ಒಂದು ಸ್ವಲ್ಪ ಮನೆಯ ಕೆಲಸ ಹೆಚ್ಚು ಅಂತ ಅಮ್ಮ ಕೊಡ್ತಾ ಇದ್ದದ್ದು. ಆ ದಿವಸ ವಾರ ಪೂರ್ತಿ ಏನ್ ಕೆಲಸ ಮಾಡದೆ ಹೋಗ್ತಾ ಇದ್ದಂತ ದಿನಗಳು ಶಾಲೆಗಳಿಗೆ. ಭಾನುವಾರ ಬಂದು ಬಿಟ್ರೆ ಏನಾಯ್ತು, ಮನೆ ಒರೆಸ್ಬೇಕು, ಅಮ್ಮನ ಜೊತೆ ಕೆಲ್ಸಕ್ಕೆ ಕೈ ಜೋಡಿಸ್ಬೇಕು, ಮತ್ತೆ ಆ ದಿವಸ ಅಮ್ಮ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿ, ಮತ್ತೆ ಸಂಜೆ ಹೊತ್ತಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಲಿಕ್ಕೆ ರೆಡಿ ಮಾಡುದು, ಮತ್ತೆ ಅದು ಮಳೆಗಾಲ ಆರಂಭಕ್ಕೆ ಮೊದ್ಲಂತಾದ್ರೆ ಕಟ್ಟಿಗೆಯ ವ್ಯವಸ್ಥೆ ಮಾಡುವಂತದ್ದು, ಮಕ್ಕಳನ್ನೆಲ್ಲ ತೊಡಗಿಸಿಕೊಂಡು ಅಮ್ಮನು ಎಲ್ಲ ಕೆಲಸಗಳನ್ನು ನಮ್ಮ ಜೊತೆ ಮಾಡಿಸ್ತಾ ಇದ್ಲು. ಇದೆಲ್ಲ ಇತ್ತು. ಅದೇ ಈಗಿನ ನನ್ನ ಮಗಳ ಇದಕ್ಕೆ ನೋಡುವಾಗ, ನನ್ನ ಮಗಳು ಸ್ವಿಮ್ಮಿಂಗ್ ಹೋಗ್ತಾಳೆ, ಭಾನುವಾರ ಅವರಿಗೆ ವರ್ಕೌಟ್ ಏನಾದ್ರೂ ಇದ್ರೆ ಮಾತ್ರ ಬೇಗ ಹೇಳುದು, ಇಲ್ಲದೇ ಇದ್ರೆ ಹೇಳುವಾಗ ಎಷ್ಟು ಸಲ ಹೋಗಿ ಎಬ್ಬಿಸಿದ್ರು ಕೂಡ ಮುಸ್ಕು ಹಾಕಿ ಮತ್ತೆ ಮಲಗಿರ್ತಾಳೆ. ಫ್ಯಾನ್ ಆಫ್ ಮಾಡಿ ಹೊರಗೆ ಬಂದ್ರು ಕೂಡ ಮತ್ತೆ ಒಳಗೆ ಹೋದ್ರೆ ಮುಸ್ಕು ಹಾಕಿರ್ತಾಳೆ. ಅಂದ್ರೆ ಹೇಳ್ಲಿಕ್ಕೆ ಮನಸ್ಸಿಲ್ಲ, ಇವತ್ತು ಭಾನುವಾರ ನೀನು ರೆಸ್ಟ್ ಕೊಡುದಿಲ್ಲ ನನಗೆ, ಈ ರೀತಿಯ ಕಂಪ್ಲೇಂಟ್ಗಳು ನನ್ನ ಮಗಳದ್ದು. ಆದ್ರೆ ವರ್ಕೌಟ್ ಇದ್ರೆ ಮಾತ್ರ ಬೇಗ ಹೇಳ್ತಾಳೆ, ಬೇಗ ಎದ್ದು ಅವಳೆ ರೆಡಿ ಮಾಡಿಕೊಳ್ತಾಳೆ, ಅದೆಲ್ಲ ಮಾಡ್ತಾಳೆ. ಅದು ಇಲ್ಲದೆ ಇದ್ರೆ ಆ ಭಾನುವಾರ ಶುರುವಾಗುವುದೇ
0: ಮಧ್ಯಾಹ್ನ ಹತ್ತು ಗಂಟೆ, ಇಲ್ಲದ್ರೆ ಮಧ್ಯಾಹ್ನ ನಂತರ ಊಟ ಆದ ನಂತರ ಸ್ಟಾರ್ಟ್.
1: ಅದೇ ನಮ್ಮದು ಎಲ್ಲ ಬೆಳಗಿನ ಉಪಹಾರ ಎಲ್ಲ ಕರಗಿದ ಮೇಲೆ ಅವಳು ಹೇಳ್ತಾಳೆ, ತಿಂತಾಳೆ, ಮಧ್ಯಾಹ್ನದ ಊಟ 2 ಗಂಟೆಗೆ, ಮತ್ತೆ ಆಸ್ ಯೂಶುವಲ್ ಸಂಜೆ ತನಕ ಟಿವಿ ನೋಡಿಕೊಂಡೇ ಕುತ್ಕೊಳ್ಳುದು. ಸ್ನಾನಕ್ಕೆ ಹೋಗ್ಲಿಕ್ಕೆ ಬಯಬೇಕು, ಹೋಗು ಸ್ನಾನ ಮಾಡಿ ಬಾ, ಸ್ನಾನ ಮಾಡಿ ಬಾ, ಅಲ್ಲಿ ತನಕ ಹೇಳೋದಿಲ್ಲ.
0: ಓಕೆ, ಅಂದ್ರೆ
1: ನಮ್ಮ ಭಾನುವಾರಗಳೆಲ್ಲವೂ ಕೂಡ ನಾವು ಅದನ್ನ ಕೆಲ ಈ ಮಳೆ ಬಂದ ಮಳೆಗಾಲದ ಸಂದರ್ಭದಲ್ಲೆಲ್ಲ ನಾವು ಒಂದಷ್ಟು ನೆರೆಹೊರೆಯ ಮಕ್ಕಳೆಲ್ಲ ಸೇರಿಕೊಂಡು ಮೀನು ಹಿಡಿಯಲಿಕ್ಕೆ ಹೋಗುದು, ಅಲ್ಲಿ ಮತ್ತೆ ಈ ಕೆಸುವಿನ ಎಲೆ ಕೊಯ್ಲಿಕ್ಕೆ ಹೋಗುದು. ಆ ದಿವಸ ತಿಂಡಿ ಮಾಡ್ತಾ ಇದ್ರು ಅಮ್ಮ ರಾತ್ರಿಯ ಊಟಕ್ಕೆ, ರಾತ್ರಿ ಮರುದಿವಸ ಸೋಮವಾರಕ್ಕೆ ತಿಂಡಿ ಮಾಡುವಂತದ್ದೆಲ್ಲ ಈ ಭಾನುವಾರದ ಸಂಜೆ ಮಾಡಿಡುವಂತದ್ದೆಲ್ಲ ಇತ್ತು. ಅದಕ್ಕಾಗಿ ಪೂರ್ವ ತಯಾರಿಗಳೆಲ್ಲ ನಮ್ಮ ಅಮ್ಮ ಭಾನುವಾರ ಸಂಜೆ ಮಾಡಿಸುವಂತದ್ದೆಲ್ಲ ಇತ್ತು. ಅಂದ್ರೆ ಒಂದು ರೀತಿಯಲ್ಲಿ ನಾವು ಅನುಭವಿಸಿದ ಭಾನುವಾರ ಅದೊಂದು ವಿಶೇಷ ಅಂತ, ಕೆಲಸದೊಟ್ಟಿಗೆ ಅದೊಂದು ಆಟದ ಹಾಗೆ
0: ಆಗ್ತಿತ್ತು. ಹೌದು, ನಮಗೇನದು ಹೊರೆ ಅಂತ ಅನ್ನಿಸ್ತಿರ್ಲಿಲ್ಲ. ಕರೆಕ್ಟ್,
1: ಖಂಡಿತ ಇಲ್ಲ, ಹೊರೆ ಅಂತ ಅನ್ನಿಸ್ಲೇ ಇಲ್ಲ. ಮತ್ತೆ ಅದೊಂದು ರೆಸ್ಟ್ ದಿವಸ ಅನ್ನುವಂತಹ ಒಂದು
0: ಫೀಲ್ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಮತಾ, ತುಂಬಾ ವಿಷಯವನ್ನ ನಮ್ಮ ಜೊತೆ ಹೇಳ್ಕೊಂಡಿದ್ದೀರಾ. ಏನೇ ಹೇಳಿದ್ರು ನಮ್ಮದೇ ಒಂದು ಸಂಡೆ ಸೂಪರ್ ಅಂತ ಅನಿಸ್ತದೆ ನಮ್ಗೆ ಅಲ್ಲ.
1: ಈಗಿನ ಮಕ್ಕಳದ್ದು
0: ಉದಾಸೀನದ ಆದಿತ್ಯವರ
1: ಧನ್ಯವಾದ.
0: ಥ್ಯಾಂಕ್ ಯು. ಸೊ ನಿಜವಾಗ್ಲೂ ನೋಡಿ ಎಷ್ಟು ಅಗಾಧ ವ್ಯತ್ಯಾಸ. ಈಗಿನ ಮಕ್ಕಳು ಹೇಳೋದಿಕ್ಕೆ ಉದಾಸೀನ ಮಾಡ್ತಾರೆ, ಆದ್ರೆ ನಮ್ಮ ಸಂಡೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಅನಿವಾರ್ಯವಾಗಿ ಏಳಲೇಬೇಕು. ಇವಾಗ ಮಮತಾ ಅವರ ಮಾತುಗಳನ್ನ ಕೇಳಿ ಆಯ್ತು. ಈಗ ಹಾಡು ಹೇಳು, ಹಾಡು ಹೇಳುವುದಲ್ಲ ಹಾಡು ಕೇಳುವ ಹೊತ್ತು ಈಗ. ಸೊ ಈಗ ಏನು ಮಾಡೋಣ, ಯಾವ ಹಾಡು ಕೇಳೋಣ? ಕೋತಿಗಳು ಸಾರ್ ಕೋತಿಗಳು, ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಹಾಡು ಇದೆ, ಭಾರಿ ರಾಜಕುಮಾರಿ. ಹೋಗೋಣ ಜಂಬೂ ಸವಾರಿ. ಸಂಡೆ ಬಂದರೆ ಇದೊಂದು ಅವಕಾಶ ಇದ್ರೆ ನಾವು ಹೋಗ್ಲಿಕ್ಕೆ ರೆಡಿಯಾಗಿರ್ತೇವೆ. ಯಾವುದನ್ನಲ್ಲಿ ಯಾವುದರಲ್ಲಿ ಹೋಗೋಣ? ಹಳೆಯ ಸ್ಕೂಟರನ್ನು ಏರಿ. ಈ ಹಾಡಿಗೆ ಸಂಗೀತ ನೀಡಿದವರು ಹಂಸಲೇಖ, ಹಾಡಿದವರು ಹೇಮಂತ್ ಕುಮಾರ್, ರಮೇಶ್ ಚಂದ್ರ ಹಾಗೂ ಶಂಕರ್ ಶಾನ್ಬೋಗ್, ಲತಾ ಹಂಸಲೇಖ. ಈಗ ಈ ಸೂಪರ್ ಆಗಿರೋ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗೋ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದಾರೆ ರೇಡಿಯೋ ಸನಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಈಗವಾಗ ನಾವು ಹಳೆಯ ಸಂಡೆ ಹೊಸ ಸಂಡೆ ಅಂದರೆ ನಮ್ಮ ಕಾಲದ ಸಂಡೆ ಈಗಿನ ಮಕ್ಕಳ ಸಂಡೆ ಬಗ್ಗೆ ಆದಿತ್ಯವಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಈಗ ನಮಗೆ ಕೆಲವು ದಿವಸ ಈ 6 ದಿವಸದಲ್ಲಿ ಬಟ್ಟೆ ಎಲ್ಲ ಒಗಿಲಿಕ್ಕೆ ಕಷ್ಟ ಆಗ್ತದೆ, ಆಗ ವಾರದ ದಿನಗಳಲ್ಲಿ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಈ ಬಟ್ಟೆ ಒಗೆಯೋದು, ಆಮೇಲೆ ಮನೆ ಸ್ವಚ್ಛಗೊಳಿಸೋದು, ಆಮೇಲೆ ವಾರಕ್ಕೆ ಬೇಕಾದಂಥ ದಿನಸಿಗಳನ್ನು ಶಾಪಿಂಗ್ ಮಾಡೋದು ಈ ಆದಿತ್ಯವಾರಕ್ಕೆ ನಾವು ಬಳಸ್ಕೊಳ್ತೇವೆ. ಆಮೇಲೆ ಆಧ್ಯಾತ್ಮಿಕತೆ ಮತ್ತು ದೇವಸ್ಥಾನಗಳಿಗೆ ಭೇಟಿ ಹೋಗುವುದು, ಜಿಮ್ಗೆ ಹೋಗುವುದು, ಅಥವಾ ವಾರವಿಡೀ ಏನಾದರೂ ಕಳೆದುಕೊಂಡಂಥ ಆರೋಗ್ಯದ ಕಡೆ ಗಮನ ಹರಿಸುವುದನ್ನು ಮಾಡ್ತಾರೆ. ಒಬ್ಬೊಬ್ಬರದ್ದು ಆದಿತ್ಯವಾರ ಒಂದೊಂದು ರೀತಿ. ಈಗ ನಮ್ಮ ಜೊತೆ ಈ ವಿಷಯವಾಗಿ ಮಾತಾಡಲಿಕ್ಕೆ ಇರುವವರು ಸ್ನೇಹ ಭಟ್ ಗೃಹಿಣಿಯವರು. ಅವರನ್ನು ನೋಡೋಣ, ಅವರ ಮಕ್ಕಳ ಆದಿತ್ಯವಾರದ ದಿನಗಳು, ಅವರ ದಿನಗಳು ಹೇಗಿತ್ತು ಅಂತ ಹೇಳಿ ಈಗ ತಿಳ್ಕೊಳ್ಳೋಣ. ಸ್ನೇಹ ನಮಸ್ತೆ.
1: ನಮಸ್ತೆ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
0: ಏ, ನಾನು ಸೂಪರ್ ಆಗಿದ್ದೇನೆ. ನಿನ್ನೆ ಸಂಡೆ ಅಲ್ವಾ, ಒಂಥರ ಗಮ್ಮತ್ತಲ್ಲಿ ಇದ್ದೆ ನಿನ್ನೆ, ಹಾಗಾಗಿ ಇವತ್ತಿನ ದಿನವೂ ಸೂಪರ್ ಆಗಿ ಉಂಟು. ನೀವು ನಿನ್ನೆ ನಿಮ್ಮ ನಿನ್ನೆಯ ಸಂಡೆ ಹೇಗಿತ್ತು ಅಂತ ಫಸ್ಟ್ ಹೇಳಿ. ನಿನ್ನೆ ದಿವಸದ
1: ನಿನ್ನೆ ದಿವಸ ಸಂಡೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನನ್ನ ದಿನಚರಿ ನಾನು ಚಿಕ್ಕವಳಾಗಿರುವಾಗ ಅಂತ ಹೇಳ್ಬೇಕು ಅಥವಾ ಹೇಗೆ?
0: ಆ, ಅದು ಮೊದ್ಲು ಹಾಗಿದ್ರೆ ಚಿಕ್ಕವಳಾಗಿರುವುದ ಕತೆ ಹೇಳಿ, ಮತ್ತೆ ಮಾತಾಡುವ ನಿನ್ನೆ ಕತೆ.
1: ಏನಿಲ್ಲ, ನಾವು ಚಿಕ್ಕವರಿರುವಾಗ ಸಂಡೆ ಅಂತ ಹೇಳಿದ್ರೆ ಮಜಾ ದಿನ, ಯಾಕೆ ಪ್ರತಿ ದಿನವೂ ಸಂಡೆ ಆಗಿರಬಾರ್ದು ಅನ್ನುವಂತಹ ಒಂದು ಮನೋಭಾವನೆ ಇತ್ತು ನಮಗೆಲ್ಲ. ಸೊ ಆ ರೀತಿಯಲ್ಲಿ ಇದ್ದಾಗ ಆಸ್ ಯೂಶುವಲ್ ಯಾವಾಗ್ಲೂ ಹೇಳೋದಕ್ಕಿಂತ ಸ್ವಲ್ಪ ಲೇಟಾಗಿ ಹೇಳ್ತಿದ್ವಿ. ಅಮ್ಮ ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರು ಚಟ್ನಿ ಏನಾರು ಮಾಡ್ತಿದ್ರು, ಅಥವಾ ಶಾವಿಗೆ, ಒತ್ತು ಶಾವಿಗೆ ಇದೆಯಲ್ಲ ಅದು, ಅದ್ರ ಜೊತೆ ಕಾಯಿ ಹಾಲು ಅಥವಾ ರಸಾಯನ ಸಾಂಬಾರು. ಸೊ ಈ ರೀತಿಯಾದಂತಹ ತಿಂಡಿಗಳು ಸಾಮಾನ್ಯವಾಗಿ ಸಂಡೆಗೆ ಅಂತ ಮೀಸಲಿತ್ತು. ಅದು ಶಾವಿಗೆಲ್ಲ ಮಾಡೋದಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಅಲ್ಲಿ ಅದನ್ನ ಒತ್ತೋದು, ಉಂಡೆ ಒತ್ತೋದು, ಮತ್ತೆ ಅದ ಪ್ಲೇಟ್ ಹಿಡಿಯೋದು, ಒಂಥರ ಡ್ರೈವಿಂಗ್ ಸ್ಕಿಲ್ ಏನಿದೆ ಅದನ್ನ ಟೈಮಲ್ಲಿ ನಾವು ಅದನ್ನ ಎಕ್ಸಿಬಿಟ್ ಮಾಡ್ತಾ ಇದ್ವಿ. ಸೊ ಈ ರೀತಿ ಒಂಥರ ಆಟದೊಟ್ಟಿಗೆ ಪಾಠ ಅಂತ ನಾವೀಗ ಏನ್ ಹೇಳ್ತೀವೋ ಅದೇ ತರ ಆಟದ ಜೊತೆ ಒಂಥರ ಒಂದು ಖುಷಿ ಬೇರೆ ಇತ್ತು. ಮತ್ತೆಲ್ಲರೂ ಸೇರಿ ತಿಂಡಿ ತಿನ್ನೋದು, ಇದು ಈ ರೀತಿ. ತಿಂಡಿ ಆದ್ಮೇಲೆ ಸ್ವಲ್ಪ ಹೇಗೂ ಸ್ಲೋ ಡೇ ಅಲ್ವಾ ಆ ದಿವಸ. ಸೊ ನಿಧಾನಕ್ಕೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಅಂತ ಹೋಗೋದು ಅಥವಾ ಅದ್ರ ತಯಾರಿ ನಡೆಸೋದು ಆ ರೀತಿ. ಮತ್ತೆ ಮನೆಯಲ್ಲಿ ಧೂಳಿದ್ರೆ ಅದನ್ನೆಲ್ಲ ಬಲೆ ತೆಗೆಯುವಂತದ್ದು, ಕ್ಲೀನಿಂಗ್ ಮಾಡುವಂತದ್ದು, ಬಟ್ಟೆ ಎಲ್ಲ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಆ ರೀತಿದೆಲ್ಲ ಇತ್ತು ಅಂತ ಹೇಳಿದ್ರೆ ಒಗೆಯುವಂತದ್ದು ಅಥವಾ ಹೆಲ್ಪ್ ಮಾಡೋದು. ಒಗೀತಾ ಇರ್ಲಿಲ್ಲ ನಾವು, ಆಕ್ಚುಲಿ ಚಿಕ್ಕಲ್ಲಿ ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ವಿ, ಅದು ಇದು ತಂದ್ಕೊಡೋದು ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಹಾಗೆ. ಸೊ ಮಧ್ಯಾಹ್ನ ಊಟ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು, ಅದೊಂದು ಮಜಾ ಬೇರೆ. ಮತ್ತೆ ಪುನಃ ಸ್ವಲ್ಪ ಹೊತ್ತು ವಿಶ್ರಾಂತಿ, ಹಾಡು ಕೇಳ್ತಾನೋ ಏನೋ ಒಂದು ಮಾಡ್ಕೊಂಡು ನಿದ್ದೆ ಮಾಡೋದು. ಆಮೇಲೆ ಸಂಜೆ ಆಗುತ್ತೆ, ಸಂಜೆ ಆದಾಗ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಯಾವ್ದೋ ನಾಟಕಕ್ಕೆ ಹೋಗೋದು ಅಥವಾ ಯಾವ್ದಾರು ಕಾಂಪಿಟೇಷನ್ಸ್ ಇದ್ರೆ ಪಾರ್ಟಿಸಿಪೇಟ್ ಮಾಡೋದು. ಸೊ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತಗೊಂಡು ಅದೇ ಸಂಜೆ ಕಲ್ಚರಲ್ ಆಕ್ಟಿವಿಟೀಸ್, ನಾಟಕ ಆ ರೀತಿ ಹೋಗೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದು ಆ ರೀತಿ ಮಾಡ್ತಾ ಇದ್ವಿ. ಮತ್ತೆ ರಾತ್ರಿ ಆಗುವಾಗ ಮನೆಗೆ ಬಂದ್ಮೇಲೆ ಸ್ವಲ್ಪ ಭಜನೆ ಮಾಡುವಂತದ್ದು ಅಥವಾ ಶ್ಲೋಕ ಆ ರೀತಿ ಹೇಳಿ ಆಯ್ತು. ರಾತ್ರಿ ಊಟ, ನಿದ್ದೆ, ನೆಕ್ಸ್ಟ್ ದಿನಚರಿ ಅಂದ್ರೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗೋದು. ಇದು ನಮ್ದಾಗಿತ್ತು.
0: ಆಲ್ವೇಸ್ ನಾವು ಹೇಳುದಾದ್ರೆ ಎಲ್ಲರದ್ದು ಸಾಧಾರಣ ಇದೊಂದು ರುಟೀನ್ ವರ್ಕ್ ಇರ್ತದೆ ನಮ್ಮ ನಾವು ಸಣ್ಣದಿರುವಾಗ. ಬಟ್ ಈಗಿನ ಮಕ್ಕಳದ್ದು ಹೇಳಿ ಹೇಗಿದೆ ಅಂತ.
1: ಈಗಿನ ಮಕ್ಕಳು ಸ್ವಲ್ಪ ನಮ್ ತರ ಇಲ್ಲ, ಅವರದ್ದೇ ಆದಂತಹ ಒಂದು ದೊಡ್ಡದೊಂದು ಪ್ರಪಂಚವನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾವ್ ಹೀಗೆ ಇರೋದು ಅಂತ ಯೂನಿವರ್ಸಲ್ ಆಗಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಆ ರೀತಿ ಆಗ್ಬಾರ್ದು ನನ್ ಮಕ್ಕಳು ಅನ್ನೋದು ನಂದೊಂದು ಏನೋ ಒಂದು ಧೋರಣೆ ಅಂತ ಹೇಳ್ಬೋದು. ಬೇಕಿದ್ರೆ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಎಸ್ ಅಫ್ ಕೋರ್ಸ್ ಅವ್ರು ಹೇಳೋದು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಏನು ಇಷ್ಟಪಡಲ್ಲ, ಬಟ್ ಸ್ವಲ್ಪ ಲೇಟ್ ಆಗಿ ಹೇಳ್ತಾರೆ ತಿಂಡಿ ತಿನ್ನೋದು ಅದೆಲ್ಲ ಮಾಮೂಲಾಗೆ. ಮತ್ತೆ ನಾನು ಯೂಶಲಿ ನಾವು ಮನೆಯಲ್ಲೇ ತಯಾರಿಸಿರುವಂತಹ ಬೆಳೆಸಿರುವಂತಹ ಗಿಡಗಳದ್ದು ಉದಾಹರಣೆಗಳು ಬೇಕಿದ್ರೆ, ಈಗ ಅವರು ತಲೆಗೆ ಹಚ್ಕೊಳ್ಳುವಂತಹ ಎಣ್ಣೆ ಆಗಿರಬಹುದು ಅಥವಾ ಈಗ ಶಾಂಪು, ಕಂಡೀಷನರ್, ಮಾಯಿಶ್ಚರೈಸರ್ ಆ ರೀತಿದ್ರದ್ದೆಲ್ಲ ಬದಲು ಮನೆಯಲ್ಲಿ ನಾವೇನ್ ಬೆಳೆಸಿದೀವಿ ಅದನ್ನ ಯೂಸ್ ಮಾಡ್ಬೇಕು, ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ. ಸೊ ಅವ್ರಿಗೂ ಅದನ್ನೇ ಅವ್ರು ಹೇಳ್ತೀನಿ ಈ ರೀತಿ. ಈಗ ಅರಿಶಿನ ಬೆಳೆಸಿದೀವಿ ಅಂತ ಹೇಳಿದ್ರೆ ಅರಿಶಿಣದ ಬಳಕೆ, ಸೊ ಅಲೋವೆರಾದ ಬಳಕೆ, ಮತ್ತೆ ಆಮೇಲೆ ತಂಬುಳಿ ಈ ರೀತಿ ಇದನ್ನೆಲ್ಲ ತಿನ್ಬೇಕು, ವಾರದಲ್ಲಿ ಒಂದ್ಸಲ ಆದ್ರೂ ನೀವು ಕಂಪಲ್ಸರಿ ಆಗಿ ಅದನ್ನೆಲ್ಲ ತಿನ್ಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಇದ್ರು ಇಲ್ದೆ ಇದ್ರು ಅದ್ರದೊಂದ್ ಸ್ವಲ್ಪ ಸೇವನೆ ಮಾಡ್ಬೇಕು ಅನ್ನೋದು ನಂದೊಂದು ಧೋರಣೆ. ಮಾಡ್ತಾ ಇದ್ದಾರೆ ಪಾಪ, ಕಷ್ಟ ಆದ್ರೂ ಮಾಡ್ತಾ ಇದ್ದಾರೆ. ಮತ್ತೆ ಪುನಃ ಮಧ್ಯಾಹ್ನ ಆಗುವಾಗ ಏನಾರ ಅದೇ ಒಟ್ಟು ಸೇರ್ಕೊಂಡು ಊಟ ಮಾಡೋದು ಅದೆಲ್ಲ ಇದ್ದಿರುತ್ತೆ ಕ್ಲೀನಿಂಗ್ ಗೆ. ಮತ್ತೆ ಗಿಡಗಳು ಬೆಳೆಸಿದ್ದೇನೆ, ಸೊ ಗಿಡಗಳು ಬೆಳೆಸಿರೋದ್ರಿಂದ ಅದಕ್ಕೆ ನೀರ್ ಹಾಕ್ಲೇಬೇಕು, ಅದ್ರ ಬಗ್ಗೆ ನಿಮಗೆ ಪ್ರೀತಿ ಬೇಕು, ಅದ್ರ ಬಗ್ಗೆ ಒಲವು ಬೇಕು ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಅವರಿಗೆ ನೀರ್ ಹಾಕ್ಲಿಕ್ಕೆ ಅವ್ರಿಗೆ ಕೊಡ್ತೀನಿ ರೆಸ್ಪಾನ್ಸಿಬಿಲಿಟೀಸ್. ಸ್ವಲ್ಪ ಸ್ವಲ್ಪ ಹಾಕ್ತಾರೆ ನೀರು, ತುಂಬಾ ಹಾಕೋದಿಲ್ಲ ಬಟ್ ಸ್ವಲ್ಪ ಹಾಕ್ತಾರೆ. ಮತ್ತೆ ಏನಾದ್ರೂ ಅದು ಇದು ಪಾಟ್ ಇದೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಅವರ ಹೆಲ್ಪ್ ತಗೊಳ್ತೇನೆ. ಅದರಂತೆ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಒಂದ ತಗೊಳ್ತಾರೆ, ಇಲ್ಲದ್ರೆ ಅವರು ಕ್ರಾಫ್ಟ್ ಅಥವಾ ಯೂಟ್ಯೂಬ್ ಅಲ್ಲಿ ಅವರಾಗಿ ಏನೋ ಒಂದು ವಿಡಿಯೋ ಮಾಡುವಂತದ್ದು ಅಥವಾ ಏನೋ ಒಂದು ರೀಲ್ಸ್ ಮಾಡುವಂತದ್ದು ಆ ರೀತಿ ಅವ್ರು ಮಾಡ್ತಾರೆ. ಮತ್ತೆ ಸಂಜೆ ಆಗುವಾಗ ಒಂದ್ ಸ್ವಲ್ಪ ಹೊತ್ತಾದ್ರೂ ಒಂದ್ 10 ನಿಮಿಷ ಆದ್ರೂ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಶ್ಲೋಕ ಅಥವಾ ಒಂದು ಭಜನೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದ ಮಾಡ್ತಾರೆ ಸ್ವಲ್ಪ, ಅಂದ್ರೆ ದಿವಸ ಅಲ್ಲ ಬಟ್ ಒಂದೊಂದ್ಸಲ ಮಾಡ್ತಾರೆ, ಹಾಗೇನಿಲ್ಲ. ಮತ್ತೆ ಆಯ್ತು, ಮತ್ತೇನಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಕೊಂಡು. ಹಾಗೆ ಇವನಿಂಗ್ ಆಗುವಾಗ ನಾವು ಸಾಮಾನ್ಯವಾಗಿ ಒಂದ ಇಲ್ಲೇ ಎಲ್ಲಾರು ಸುತ್ತಾಡ್ಲಿಕ್ಕೂ ಅಥವಾ ಏನೋ ತಿನ್ಲಿಕ್ಕೂ ಆ ರೀತಿ ಒಂದ ಮಧ್ಯಾಹ್ನ ಇಲ್ಲದಿದ್ರೆ ಸಂಜೆ ಅಥವಾ ರಾತ್ರಿಗೆ, ರಾತ್ರಿ ಸಂಜೆ ಇರುದಿಲ್ಲ, ರಾತ್ರಿಗೆ ಆಗುವಾಗ ಹೊರಗಡೆ ಹೋಗಿ ತಿನ್ಲಿಕ್ಕೂ ಅಥವಾ ಅಲ್ಲಿಂದ ತರಿಸುವಂತದ್ದು ಆ ರೀತಿ. ಅದು ಒಂದ್ಸಲ ಒಂದ್ಸಲ ಅಲ್ಲ, ಸೊ ನಾನು ಓಕೆ ಅಂತ ಹೇಳ್ತೀನಿ. ಮತ್ತೆ ಹೆಚ್ಚಿನ ಸಲ ಏನಂತಂದ್ರೆ ಈ ನಾವು ಹೆಚ್ಚಿನ ಈ ಬೇರೆ ಬೇರೆ ಜಂಕ್ ಫುಡ್ ಏನಿದೆ ಆದಷ್ಟು ಅದನ್ನ ಮನೆಯಲ್ಲೇ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದ ಮಗಳು ಕೂಡ ಮಾಡ್ತಾಳೆ, ಅವಳಿಗೆ ತುಂಬಾ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್.
0: ಬಹಳ ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ, ಯಾಕಂದ್ರೆ ಆ ಮಕ್ಕಳು ಸಹ ರಜೆಯನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ನೇಹ. ಸೊ ಇದುವರೆಗೆ ನಮ್ಮ ಜೊತೆ ಮಾತಾಡಿದವರು ಸ್ನೇಹ ಭಟ್ ಅವರು. ನಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಬಿಸಿಲು ಮಳೆ ಇದನ್ನೆಲ್ಲ ನಾವು ಕ್ಯಾರೇ ಮಾಡ್ತಾ ಇರಲಿಲ್ಲ, ಕಾಡಲ್ಲಿ ತಿರುಗ್ತಾ ಇದ್ದೆವು. ಆಮೇಲೆ ತೋಡಲ್ಲಿ ಮೀನು ಹಿಡಿಲಿಕ್ಕೆ, ಆಮೇಲೆ ಗದ್ದೆಗಳಲ್ಲಿ ಸುತ್ತಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ. ಯಾಕಂದರೆ ಕಾಡಿನಲ್ಲಿ ವೆರೈಟಿ ವೆರೈಟಿ ಆಗ್ತಿದ್ದ ಹಣ್ಣುಗಳು ಸಿಗ್ತಾ ಇತ್ತು, ಅದನ್ನೆಲ್ಲ ಕಿತ್ಕೊಂಡು ತಿನ್ನೋದು ಒಂಥರ ಗಮ್ಮತ್ತು. ಈಗ ಈ ಸಿಚುವೇಶನ್ಗೆ ಸರಿಯಾಗಿರೋ ಒಂದು ಹಾಡು ಯಾವುದು ಹೇಳಿದರೆ, ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ. ಇದು ಬೆಟ್ಟದ ಹೂವು ಚಿತ್ರದ ಹಾಡು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಸಾಹಿತ್ಯ ಚಿ ಉದಯಶಂಕರ್. ಈಗ ಈ ಹಾಡು ನಿಮಗಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.
2: ಫ್ಲವರ್
3: ಬೆಟ್ಟದ ಹೂ,
4: ಮೌಂಟೇನ್ ಫ್ಲವರ್.
3: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಎಲ್ಲಿ ಇನ್ನೊಂದ್ಸಲ ಹೇಳು.
3: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಸನ್ಲೈಟ್ ಲೆಟ್.

0: ಕ್ಷಣ ಜನ ರೂಪಾಯಿ ಪಡವೆ ದಿನವೂ ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡವೆ ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ
1: ವೇಟ್ ಒನ್ ಮಿನಿಟ್ ಐ ಟೆಲ್ ಕರೆಕ್ಟ್ ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್ ಕರೆಕ್ಟಾ ಡೈಲಿ ಫ್ಲವರ್ ಗಿವಿಂಗ್ ಟನ್ ರೂಪಿ ಟೇಕಿಂಗ್.

0: ಕೇಳ್ತಾ ಇದ್ರೆ ರೇಡಿಯೋ ಸನಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಸೊ ಈಗ ನಾವು ನಮ್ಮ ಕಾಲದ ಸಂಡೆ ಆಮೇಲೆ ಈಗಿನ ಮಕ್ಕಳ ಒಂದು ಸಂಡೆ ಹೇಗಿದೆ ಅನ್ನೋದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆವು. ಈ ಭಾನುವಾರ ಅಂತ ಉಂಟಲ್ಲ, ಇದು ಒಂದು ವಾರದ ಒಂದು ಆಯಾಸವನ್ನು ಕಳೆಯೋದಕ್ಕೆ, ಮತ್ತು ನೆಕ್ಸ್ಟ್ ವೀಕಲ್ಲಿ ನಾವು ಒಂದು ಇನ್ನು ನಮ್ಮ ಕೆಲಸ ಶುರು ಮಾಡೋದಕ್ಕೆ ಒಂದು ಆಕ್ಟಿವ್ ಆಗೋದಕ್ಕೆ ಇದೊಂದು ಅತ್ಯುತ್ತಮ ದಿನ. ಆದ್ದರಿಂದ ಈ ದಿನವನ್ನು ನಮ್ಮ ಇಷ್ಟದ ಹಾಗೆ ವಿಶ್ರಾಂತಿ ಮಾಡೋದು, ಆಮೇಲೆ ಕುಟುಂಬದವರೊಂದಿಗೆ ಕಾಲವನ್ನು ಕಳೆಯೋದು ಅಥವಾ ನಮ್ಮ ಪರ್ಸನಲ್ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಳ್ಳೋದು, ಈ ಭಾನುವಾರವನ್ನು ಪರಿಣಾಮಕಾರಿಯಾಗಿ ಕಳೆಯಲು ಕೆಲವು ಉತ್ತಮ ವಿಧಾನಗಳು. ಇನ್ನು ಬೆಳಗ್ಗೆದ್ದು ಬೇಗ ವಾಕಿಂಗ್ ಹೋಗೋದು, ಯೋಗ ಮಾಡೋದು, ಆಮೇಲೆ ಪ್ರಾರ್ಥನೆ ಸಲ್ಲಿಸೋದು, ದಿನ ಹೀಗೆಲ್ಲ ಮಾಡಿದರೆ ದಿನದ ಆರಂಭ ತುಂಬ ಉತ್ತಮವಾಗಿರ್ತದೆ. ಆಮೇಲೆ ಕುಟುಂಬದೊಂದಿಗೆ ಸಮಯ ಕಳೆಯೋದು, ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಉಪಹಾರ ಸೇವಿಸಿ ಒಂಥರ ಆ ದಿವಸವನ್ನು ಎಂಜಾಯ್ ಮಾಡೋದು, ಇಷ್ಟವಾದ ಅಡುಗೆಯನ್ನು ಸವಿಯೋದು, ಮಕ್ಕಳೊಂದಿಗೆ ಆಟವಾಡಿ ಅಥವಾ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳೋದು, ಆಮೇಲೆ ಪುಸ್ತಕವನ್ನು ಓದೋದು, ಸಂಗೀತ ಕೇಳೋದು, ತೋಟಗಾರಿಕೆ ಮಾಡೋದು, ಚಿತ್ರಕಲೆಯಂಥ ಇಷ್ಟವಾದಂಥ ಕೆಲಸಗಳಿಗೆ ಸಮಯವನ್ನು ಮೀಸಲಿಡೋದು. ಆಮೇಲೆ ಇದೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಸೋಮವಾರದಿಂದ ಸ್ಟಾರ್ಟ್ ಆಗುವಂಥ ನಮ್ಮ ಕೆಲಸದ ಟೆನ್ಷನ್, ವರ್ಕ್ ಪ್ರೆಷರ್ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಉಪಯೋಗಕ್ಕೆ ಬರುತ್ತದೆ. ಸರಿ, ಈಗ ನಮ್ಮ ಕಾಲದ ಆದಿತ್ಯವಾರ ಹಾಗೂ ಈಗಿನ ಮಕ್ಕಳ ಕಾಲದ ಆದಿತ್ಯವಾರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವವರು ದೇವಿ ಪ್ರಕಾಶ್. ಇವರೊಬ್ಬರು ರಂಗನಟ, ಹಾಗೆಯೇ ಕನ್ನಡ ಸಿನಿಮಾ ರಂಗದಲ್ಲಿ ಕಲಾ ನಿರ್ದೇಶನವನ್ನು ಮಾಡಿದವರು ಇವರು. ನೋಡೋಣ ಇವರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ನಮಸ್ತೆ ದೇವಿ ಪ್ರಕಾಶ್ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ? ಸೂಪರ್. ಯಾಕೋತಾ ನನಗೆ ನಿಮ್ಮಲ್ಲಿ ಸ್ಪೆಷಲ್ ಆಗಿ ನನಗೆ ನಿಮ್ಮ ದಿನಗಳ ಆದಿತ್ಯವಾರದ ಬಗ್ಗೆ ಕೇಳಲಿಕ್ಕೆ ನನಗೆ ಬಹಳ ಆಸಕ್ತಿ. ಯಾಕಂದರೆ ನೀವೊಬ್ಬ ರಂಗ ಕಲಾವಿದರು, ಅದರ ಜೊತೆಗೆ ಕಲಾ ನಿರ್ದೇಶಕರು ಕೂಡ ಆಗಿದ್ದೀರಾ. ಸೊ ಹಾಗಾದರೆ ಎಳವೆಯಲ್ಲಿ ನಿಮ್ಮ ಒಂದು ಸಂಡೆ ತುಂಬ ಏನಂದರೆ ಬಹಳ ಬೇರೆ ರೀತಿಯಾಗಿದೆಯೇ ಆಗಿರ್ತಿತ್ತು, ಆಗಿರಬಹುದು ಅನ್ನೋದು ನನ್ನದೊಂದು ನಂಬಿಕೆ. ಹೇಗೆ ಹೇಳಿ, ನಿಮ್ಮ ಆದಿತ್ಯವಾರ ಹೇಗಿತ್ತು?
1: ನಮ್ಮ ಆದಿತ್ಯವಾರ ಅಂತ ಹೇಳಿದ್ರೆ ಅದು ಭಯಂಕರ ಒಂದು, ಈಗಿನ ಆದಿತ್ಯವಾರಕ್ಕೆ ಹೋಲಿಸಿದ್ರೆ ಇದರ 4% ಅಷ್ಟು ಇಲ್ಲ ಅವಾಗ, ಅಂದ್ರೆ ಈಗಿನ ಇದಿಲ್ಲ, ಅದು ಅಷ್ಟು ವ್ಯಾಲ್ಯೂ ಇಲ್ಲ ಈಗಿನ ಕಾಲದಲ್ಲಿ. ಯಾಕಂದ್ರೆ ಹೇಳಿದ್ರೆ ನಮ್ಮ ಬಾಲ್ಯ ಶುರುವಾಗುವಾಗ ಒಂದು ಉತ್ತಮವಾದ ಒಂದು ಪ್ರಕೃತಿ ಇತ್ತು, ಆ ಮಣ್ಣಿನ ಸುವಾಸನೆ ಇತ್ತು, ನಮಗೆ ಭಾನುವಾರ ಅಂತ ಬಂದ ಕೂಡಲೇ ಒಂದು ಖುಷಿ. ಅಂದ್ರೆ ನಮ್ಗೆ ಭಾನುವಾರ ಶುರುವಾಗುದೇ ಶನಿವಾರ ರಾತ್ರಿಯಿಂದ, ಏನು ಪ್ಲಾನು ನಾಳೆ ಏನು ಪ್ಲಾನು ಅಂತ. ಸೊ ಹಾಗಾಗಿ ನಾವು ಇಡೀ ದಿನ ರಾತ್ರಿ ಕೂತು ಬೆಳಿಗ್ಗೆ ಬೇಗ ಹೇಳ್ತಿದ್ವಿ. ಬೇಗ ಎದ್ದ ತಕ್ಷಣ ಅಮ್ಮ ಒಂದು ಹಂಡೆ ಬಿಸಿ ನೀರು ಕಾಯಿಸ್ತಾ ಇದ್ರು, ಅದರಲ್ಲಿ ಸ್ನಾನ ಮಾಡಿ ತಿಂಡಿ ಮಾಡಿ ಗ್ರೌಂಡ್ ಗೆ ಹೋಗುದೆ
0: ಆಡುದು.
1: ಅಂದ್ರೆ ಅದಕ್ಕಾಗಿ ಕಾಯ್ತಾ ಇರ್ತೇವೆ, ಇಡೀ ವಾರ ಇಡೀ ಕಾಯ್ತಾ ಇರ್ತೇವೆ ಭಾನುವಾರ ಒಂದು ರಜೆ ಸಿಕ್ಕಿದ ಕೂಡಲೇ ಎಂಜಾಯ್ ಮಾಡಬೇಕು ಅಂತ. ಆ ದಿನ ಹೋಗಿ ನಾವು ಗ್ರೌಂಡ್ ಅಲ್ಲಿ ಆಟ ಆಡುದು.
0: ಮತ್ತೆ ವಾಪಸ್ ಮನೆಗೆ ಎಷ್ಟೊತ್ತಿಗೆ?
1: ವಾಪಸ್ ಮನೆಗೆ ಊಟಕ್ಕೆ ಬರೋಸ ಡೌಟ್. ಯಾಕಂದ್ರೆ ಗೆಳೆಯರ ಜೊತೆಗೆ ಆಟ ಆಡಿ ಅಲ್ಲಿ ಗೋಲಿ ಆಟ ಆಗಿರ್ಬೋದು ಅಥವಾ ಬುಗುರಿ ಆಗಿರ್ಬೋದು, ಹೀಗಾಗಿ ನಮ್ಮ ಮಕ್ಕಳಿಗೆ ಗೊತ್ತುಂಟಲ್ಲ ನಮಗೆ ಅಷ್ಟೊಂದು ಇದಾಗುದಿಲ್ಲ. ಬಟ್ ಆವಾಗಿನ ಆ ಒಂದು ಪ್ರಪಂಚ ಅದು ಈಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಬರೋವಾಗ 5:30-4 ಆದ್ರೂ ಆಯ್ತು ಮನೆಗೆ. ಹಾಗೆ
0: ಹಾಗೆ ನಿಮ್ಮ ಮಕ್ಕಳದ್ದು ಹೇಗಿದೆ ಆದಿತ್ಯವಾರ?
1: ನಮ್ಮ ಮಕ್ಕಳ ಆದಿತ್ಯವಾರ ಬಹಳ ಬೇಸರದ ಆದಿತ್ಯವಾರ. ಅಂದ್ರೆ ಅವರಿಗೆ ಎಂಜಾಯ್, ಬಟ್ ನಮ್ಮ ಅನುಭವ ಅವರಿಗೆ ಇರ್ಲಿಕ್ಕಿಲ್ಲ ಈಗ.
0: ಖಂಡಿತ
1: ಆ ಮಣ್ಣಿನ ಸುವಾಸನೆ ಇರ್ಲಿಕ್ಕಿಲ್ಲ, ಆ ಪ್ರಕೃತಿಯ ಶುದ್ಧ ಗಾಳಿ ಪರಿಚಯ ಇರ್ಲಿಕ್ಕಿಲ್ಲ. 4 ಗೋಡೆ ಮಧ್ಯ ಮನೆ ಒಳಗೆ ಕಂಪೌಂಡ್ ಒಳಗೆ ಮಾತ್ರ ಇರ್ತಾರೆ, ಮೊಬೈಲ್ ಬಿಟ್ರೆ ಬೇರೆ ಅಂತ ಗೊತ್ತಿಲ್ಲ,
0: ಆಟವೇ ಗೊತ್ತಿಲ್ಲ,
1: ಆಟವೇ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಅದೇನೋ ಒಂದು ಗೇಮ್ ಇರ್ತದಲ್ಲ, ರೇಸ್ ಇದು, ಪಬ್ಜಿ ಇದು, ಇನ್ನೇನೇನೋ ನೋಡ್ತಾ ಇರ್ತಾರೆ. ಅದು ಬಿಟ್ರೆ ಯೂಟ್ಯೂಬ್ ಅಲ್ಲಿ ಬೇರೆ ಏನೋ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ.
0: ಅಂದ್ರೆ
1: ನಮ್ಮ ಆಟಗಳನ್ನೇ ಅವ್ರೀಗ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ, ಅವ್ರ ಆಟ ಆಡುದಿಲ್ಲ. ಹಾಗೆ
0: ಇಲ್ಲ, ಹಾಗೆ ನೀರಸವಾದ ಒಂದು ಆದಿತ್ಯವಾರ ಅವರದ್ದು.
1: ಆದಿತ್ಯವಾರ ಹೌದು, ನೀರಸವಾದ ಆದಿತ್ಯವಾರ. ಅವರಿಗೆ ಅಂತ ಅನುಭವ ಸಿಗ್ಲಿಕ್ಕಿಲ್ಲ ಇನ್ನು ಮುಂದಕ್ಕೆ ಸಹ.
0: ಇನ್ನು ಸಹ ಹೌದು, ಆಟ ಎಲ್ಲರೂ ಒಟ್ಟು ಸೇರಿ, ಗೆಳತಿಯರು ಗೆಳೆಯರು ಒಟ್ಟು ಸೇರಿ ಆಟ ಆಡುವಂತದ್ದು
1: ಅದು ಸಿಗ್ಲಿಕ್ಕಿಲ್ಲ.
0: ಅದು
1: ನಮ್ಗೆ ಎಷ್ಟು ಕೋಟಿ ಕೊಟ್ರು ಆ ಕಾಲ ಮತ್ತೆ ಬರ್ಲಿಕ್ಕಿಲ್ಲ.
0: ಖಂಡಿತ 100%. ಹೌದು ಹೌದು ಹೌದು,
1: ಆ ಒಂದು ಅನುಭವ ಇದೆಯಲ್ಲ ಅದು ಮರಿಲಿಕ್ಕೂ ಸಾಧ್ಯ ಇಲ್ಲ.
0: ಓಕೆ,
1: ಅಂದ್ರೆ ಒಂದು ಗುಂಪು, ಒಂದು ಆ ಬಾಂಧವ್ಯ, ಆ ಒಡನಾಟ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಇವಾಗ ಈ ಮಕ್ಕಳಿಗೆ ಎಲ್ಲಿ ಒಡನಾಟ? ಮೊಬೈಲ್ ಇಟ್ಕೊಂಡು ತಲೆ ತಗ್ಗಿಸಿ ಕೂತ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಡನಾಟ ಎಲ್ಲ ಎಂತ ಇಲ್ಲ,
0: ಅಲ್ಲಿ ಏನಾದ್ರೂ ಗೊತ್ತಿರೋದಿಲ್ಲ.
1: ಏನು ಅಪ್ಪ ಕೆಳಗೆ ಬಿದ್ರೆ ಅಮ್ಮ ಕೆಳಗೆ ಬಿದ್ರೆ ಸಹ ಗೊತ್ತಾಗುದಿಲ್ಲ ಅವ್ರಿಗೆ,
0: ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ,
1: ಅಷ್ಟು ಇನ್ವಾಲ್ವ್ ಆಗಿರ್ತಾರೆ.
0: ಹಾಗಿದ್ರೆ ನಮ್ಮ ಕಾಲದ ಸಂಡೇ ತುಂಬಾ ಮಜಾ ಅಲ್ವಾ?
1: ತುಂಬಾ ಮಜಾ.
0: ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರಿ, ಪ್ರಕಾಶ್ ಅವರ ಅವರ ಅನುಭವದ ಮಾತುಗಳನ್ನು ಹೇಳಿದರು. ಈ ಭಾನುವಾರ ಉಂಟಲ್ಲ, ಅನೇಕ ದೇವಸ್ಥಾನಗಳಿಗೆ ನಾವು ತಿರುಗಾಡ್ತೇವೆ, ಮತ್ತು ನಮ್ಮ ಮಂಗಳೂರಲ್ಲಿ ಕೇಳೋದೇ ಬೇಡ, ಬೀಚ್ ವಾವ್. ಕರಾವಳಿ ಅಂದಮೇಲೆ ಇದಕ್ಕೊಂದು ಕೊರತೆ ಉಂಟ? ನಾವು ಪ್ರಸಿದ್ಧ ದೇವಸ್ಥಾನಗಳು, ಪ್ರಸಿದ್ಧವಾದಂಥ ಬೀಚ್ಗಳು ಎಲ್ಲವನ್ನು ನಾವು ಕಣ್ತುಂಬಿ ಮನ ತುಂಬಿಕೊಂಡು ಬರಬಹುದು. ಈ ಕರಾವಳಿ ಅಂದಾಗ ನನಗೆ ನೆನಪಾಗುವಂಥ ಹಾಡು ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಇದು ಮೊಸಳದ ಹೂ ಚಿತ್ರದ ಹಾಡು. ಹಾಡಿದವರು ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್, ಇದರ ಸಾಹಿತ್ಯ ಎಸ್ ಆರ್ ಕುಂಡಿ. ಈಗ ಈ ಹಾಡು ಎಲ್ಲ ದೇವಸ್ಥಾನಗಳನ್ನು ನೆನಪಿಸಿಕೊಳ್ಳಿ, ನಮ್ಮ ಬೀಚನ್ನು ನೆನಪಿಸಿಕೊಳ್ಳಿ. ಈಗ ಈ ಹಾಡನ್ನು ಕೇಳ್ತಾ ವಾವ್ ಖುಷಿ ಪಡ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಸಾರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಹಿಂದಿನ ಕಾಲದ ಆದಿತ್ಯವಾರಕ್ಕೂ ಈಗಿನ ಕಾಲದ ಮಕ್ಕಳ ಭಾನುವಾರಕ್ಕೂ ಅಹೋರಾತ್ರಿ ವ್ಯತ್ಯಾಸವಿದೆ. ಜಗಜಾಂತರ ಕಾಲ ಬದಲಾದಂತೆ ಮಕ್ಕಳ ರಜೆಯ ದಿನವನ್ನು ಕಳೆಯುವ ಹಾಗೂ ಸಂಭ್ರಮಿಸುವ ರೀತಿಯು ಕೂಡ ಸಂಪೂರ್ಣ ಬದಲಾಗಿದೆ. ಯಾಕಂದರೆ ಮೊಬೈಲ್ ಟಿವಿಗಳಲ್ಲಿಲ್ಲದ ಆ ಕಾಲದಲ್ಲಿ ರಜೆ ಎಂದರೆ ಈ ಬೀದಿಯಲ್ಲಿ ಆಡುವಂಥ ಆಟಗಳದೊಂದು ಹಬ್ಬ. ಕಣ್ಣು ಮುಚ್ಚಾಲೆ, ಚಿನ್ನಿದಾಂಡು, ಲಗೋರಿ, ಮರಕೋತಿ, ಗೋಲಿ ಆಟ, ವಾವ್! ನಾವು ಏನೆಲ್ಲಿ ಯಾವುದೆಲ್ಲ ಮರಗಳನ್ನು ಹತ್ತಿದ್ದೆವು. ಈಗಿನ ಮಕ್ಕಳು ಮರ ಹತ್ತಲಿ ಅಂತೆ, ಸಾಧ್ಯವೇ ಇಲ್ಲ. ಈಗಿನ ಮಕ್ಕಳೆಂದರೆ ವಿಡಿಯೋ ಗೇಮ್ಸ್, ಯೂಟ್ಯೂಬ್, ಮೊಬೈಲ್ ಆಟ, ಟಿವಿ ಶೋಗಳು, ಇದೆಲ್ಲ ಭಾನುವಾರದ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಹೊರಾಂಗಣ ಆಟಗಳು, ಔಟ್ಡೋರ್ ಆಟಗಳು ಈಗ ಕಡಿಮೆಯಾಗಿದೆ. ಆಮೇಲೆ ಏನು ಹೇಳಿದರೆ, ಸಾಮಾಜಿಕವಾಗಿ ಬೆರೆಯುವಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಗೆಳೆಯರೆಲ್ಲ ಒಂದೆಡೆ ಸೇರ್ತಿದ್ರು, ಮನೆ ಮನೆಗೆ ಹೋಗಿ ಅವರನ್ನೆಲ್ಲ ಕರೀದು, ಪಾಪ ಟೈಮ್ ಆಯಿತು ಅಂತ. ಆಮೇಲೆ ರಸ್ತೆ ಅಥವಾ ಮೈದಾನ ಯಾವುದೇ ಆಗ್ಬೋದು, ನಮಗೆ ಆ ದಿವಸಕ್ಕೆ ಇಡೀ ದಿನ ಅಲ್ಲಿ ಕಾಲ ಕಳೆಯುವುದು, ಇದೊಂದು ನಮ್ಮಲ್ಲಿ ಸಾಮೂಹಿಕವಾದಂಥ ಒಂದು ಭಾವನೆ ಬಹಳ ಹೆಚ್ಚುತ್ತಿತ್ತು. ಈಗ ಹೇಗೆ ಹೇಳಿದರೆ, ಸ್ನೇಹಿತರೊಂದಿಗೆ ಸಂವಹನ ಇದೆ, ಮಾತುಕತೆ ಇದೆ. ಯಾವುದರಲ್ಲಿ ಕೇಳಿದರೆ ವಾಟ್ಸಪ್ ಅಷ್ಟೇ, ಮತ್ತು ಆನ್ಲೈನ್ ಗೇಮಿಂಗ್ ಇದರಲ್ಲಿ ಸೀಮಿತವಾಗಿದೆ. ನೇರ ಭೇಟಿ ಖಂಡಿತ ಇಲ್ಲ, ಆ ಸ್ಕ್ರೀನ್ನ ಮುಖಾಂತರವೇ ಸಂಪರ್ಕ ಜಾಸ್ತಿಯಾಗಿದೆ. ಇನ್ನು ಹಿಂದಿನ ನಮ್ಮ ಆದಿತ್ಯವಾರದಲ್ಲಿ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮತ್ತು ಸರಳ ಕೆಲಸಗಳಿಗೆ ಆದ್ಯತೆ ಇರ್ತಾ ಇತ್ತು. ಮರದ ನೆರಳಲ್ಲಿ ಕೂತು ಹರಟೆ ಹೊಡೆಯುವುದು, ಕೆರೆ ನದಿಗಳಲ್ಲಿ ಈಜೋದು, ವಾವ್, ನೆಮ್ಮದಿ ನೀಡ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಭಾನುವಾರ ಸಹ ಮಕ್ಕಳಿಗೆ ಟ್ಯೂಷನ್ ಇರ್ತದೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್, ಆಮೇಲೆ ಸಿಂಗಿಂಗ್ ಕ್ಲಾಸ್, ಸ್ಪೋರ್ಟ್ಸ್ ಇದರ ಕೋಚ್, ಆಮೇಲೆ ಸ್ಪೆಷಲ್ ಕ್ಲಾಸ್ಗಳಿಂದಾಗಿ ಮಕ್ಕಳಿಗೆ ಈ ಆದಿತ್ಯವಾರವೂ ಕೂಡ ಬಿಡುವಿಲ್ಲದ ದಿನವಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ಮನೆಯವರಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಅಜ್ಜ ಅಜ್ಜಿ ಹೇಳಿದ ಕಥೆಯನ್ನು ಕೇಳೋದು, ಮನೆಯಲ್ಲೇ ತಯಾರಿಸಿದಂಥ ಸರಳ ತಿನಿಸುಗಳನ್ನು ಸವಿಯುವುದು ವಾಡಿಕೆಯಾಗಿತ್ತು. ಅದೇ ಈಗಿನ ಕಾಲದಲ್ಲಿ ನೋಡಿ, ಮಾಲ್ಗಳಿಗೆ ಹೋಗೋದು, ಅಲ್ಲೇ ತಿನ್ನುವುದು, ಆನ್ಲೈನಲ್ಲಿ ಆಹಾರ ಆರ್ಡರ್ ಮಾಡೋದು ಮತ್ತು ಥಿಯೇಟರ್ಗಳಿಗೆ ಹೋಗೋದು ಇಂದಿನ ಭಾನುವಾರದ ಟ್ರೆಂಡ್ ಆಗಿದೆ. ಏನೇ ಇರಲಿ, ನಾವು ಎರಡು ಆದಿತ್ಯವಾರ, ಹಿಂದಿನ ಕಾಲದ ಆದಿತ್ಯವಾರ ಮತ್ತು ಈಗಿನ ಮಕ್ಕಳ ಆದಿತ್ಯವಾರದ ಬಗ್ಗೆ ನಾವು ಸಿಕ್ಕಾಪಟ್ಟೆ ವಿಷಯ ಮಾತಾಡಿದೆವು. ಆ ಕಾಲಕ್ಕೆ ಅದು ಚಂದ, ಈ ಕಾಲಕ್ಕೆ ಇದು ಸೂಕ್ತವೇನೋ. ಆದರೆ ಈಗ ನನಗೆ ಇದೆಲ್ಲ ನೋಡ್ತಾ ಇರಬೇಕಿದ್ರೆ ಥಟ್ಟಾಂತ ನೆನಪಾಗುವಂಥ ಹಾಡು ಬಾನಲ್ಲೇ ಮಧು ಚಂದ್ರಕ್ಕೆ, ಈ ಚಿತ್ರದ ಹಾಡು. ಬೆಟ್ಟದಲ್ಲಿ ಬೆಳೆದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಿಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ. ಇದರ ಸಾಹಿತ್ಯವನ್ನು ನೀಡಿದವರು ಪ್ರೊಫೆಸರ್ ಸಿದ್ದಲಿಂಗಯ್ಯ, ಸಂಗೀತ ನೀಡಿದವರು ಹಂಸಲೇಖ, ಹಿನ್ನೆಲೆ ಗಾಯನ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ತಟ್ ಅಂತ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

ತಾಳು ಉಮಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ಆಗಸ್ಟ್ ಚಾರ್ ತಾರೀಕೇರ್ ಸಕಾಳಿ ದಾತಾವನ್ ಇಕ್ರಾವರ ಮನ ಸರ್ ಅಮ್ಚಿ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಐಕೊಂಕ್ ವಿಸರಣ ಕ ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಮುಂಗ್ಳಾರ ತುಮ್ಚ ರೇಡಿಯೋ ಸಾರಂಗಾರ್ ಹೀಸ್ ಅವನಸಾ ರಂಗ್ ರಂಗಾಳ್ಚಿನಿ.

ತಾಳು ಉಮಳು ಶ್ರೀಧರ್ ಪ್ರಸಾದ್ ಎಸ್ ಮುಂಗ್ಳಾರ ಆಗೋಸ್ಟಚ ಚಾರ್ ತಾರೀಕೇರ್ ಸಕಾಳಿ ದಾತಾವ್ ಇಕ್ರಮಣ ಸರ್ ಅಮಚೆ ಸಂಗಿ ಹಜರಸಾ ಮನೆಸ್ತಿನ್ ಕ್ಯಾರನ್ ಕ್ರಾಸ್ತಾ ಗೌಪಿನ್ ತಿಜೆ ಸಂಗಿ ಉಲೋಂ ಫೋನ್ ಕರ 6364204949 ಸಂಖ್ಯೆ ಆಯ್ಕೊಂಕ್ ವಿಸರಣಕ ತಾಳು ಉಮಾಳು ಶ್ರೀಧರ್ ಪ್ರಸಾದ್ ಎಸ್ ಮುಂಗ್ಳಾರ ತುಮಚ ರೇಡಿಯೋ ಸಾರಂಗಾರ್ ಹೀಸ್ ಅವನಸ ರಂಗ್ ರಂಗಾಳ್ಚಿನಿ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ರಾಮಾನುಜರ ದಯದಿಂದ ವಿಷ್ಣುವರ್ಧನ ಏನೇನು ಕೆಲಸ ಮಾಡಿದ ಅನ್ನೋದನ್ನ ಹೇಳಿ ನಿಲ್ಲಿಸೋಣ. ಅದ್ಭುತ ಕೆಲಸ ಮಾಡಿದ ಅಂದ್ರೆ, ಒಂದು ಧರ್ಮ ಏನು ಕೆಲಸ ಮಾಡಿಸುತ್ತೆ ಅಂತ, ಯಾವ ರಾಜಕೀಯ ವ್ಯವಸ್ಥೆ ಮಾಡಿಸೋಕೆ ಆಗದ್ದನ್ನ ಒಂದು ಧಾರ್ಮಿಕ ನಂಬಿಕೆ ಮಾಡಿಸುತ್ತೆ ನೋಡಿ. ಆ ಹೊತ್ತಿಗೆ ಗುರುಗಳ ಕೃಪೆ ಆಯಿತು ಅಂತಾನೋ ಏನೋ, ಆ ಗಂಗವಾಡಿ ಯುದ್ಧದೊಳಗೆ ಚೋಳರ ವಿರುದ್ಧ ವಿಷ್ಣುವರ್ಧನ ಗೆದ್ದುಬಿಟ್ಟ. ಆಮೇಲೆ ರಾಮಾನುಜರ ಆಜ್ಞೆಯಂತೆ ತನ್ನ ಗೆಲುವನ್ನು ಸ್ಥಿರಸ್ಥಾಯಿ ಮಾಡಬೇಕಲ್ಲ, ಜನ ಗೊತ್ತಾಗಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋಕೆ ಶುರು ಮಾಡಿದ್ದಂತೆ. ಎರಡು ಕಾರಣ, ಒಂದು ತಾನು ಗೆದ್ದದರ ಕುರುಹಾಗಿ, ವೈಷ್ಣವ ಧರ್ಮದ ಪ್ರಚಾರಕ್ಕಾಗಿ. ಮೊದಲು ಮಾಡಿದ್ದು 5 ಪ್ರಸಿದ್ಧ ನಾರಾಯಣ ದೇವಸ್ಥಾನಗಳನ್ನು ಕಟ್ಟಿದ ಅಂತ ಹೇಳ್ತಾರೆ. ಮೊದಲೇದು ತೊಂಡನೂರು ನಂಬಿ ನಾರಾಯಣ ದೇವಾಲಯ, ತೊಂಡನೂರೊಳಗೆ ಕಟ್ಟಿಸಿದ್ದು. ಮೇಲುಕೋಟೆ ಚೆಲುವ ನಾರಾಯಣ ದೇವಸ್ಥಾನ, ತಲಕಾಡು ಒಳಗೆ ಕೀರ್ತಿ ನಾರಾಯಣ ದೇವಸ್ಥಾನ, ಬೇಲೂರಿನೊಳಗೆ ಚನ್ನಕೇಶವ ದೇವಸ್ಥಾನ. ನಾವೆಲ್ಲ ಕೇಳಿದ್ದು ನೋಡಿದ್ದೀವಿ, ನೋಡದೇ ಇದ್ದರೆ ದುರ್ದೈವ ನಮ್ಮದು. ಬೇಲೂರು ಹಳಬೀಡು ನೋಡದೆ ಹೋದರೆ, ಅದು ಹೇಳ್ತೀನಲ್ಲ, ವಿಷ್ಣುವರ್ಧನ ತನ್ನ ದುಡ್ಡಿಂದ ಸೇವೆ ಮಾಡಿರಬೇಕು, ಆದರೆ ಶಿಲ್ಪಕಲೆಯಿಂದ ಆ ಶಿಲ್ಪಿಗಳು ಸೇವೆ ಮಾಡಿದ್ದಾರೆ. ಗದುಗಿನ ವೀರನಾರಾಯಣ ದೇವಾಲಯ ಕೂಡ ಅವನೇ ಕಟ್ಟಿಸಿದ್ದು ಅಂತ ಒಂದಿದೆ, ಅದು ಸ್ವಲ್ಪ ಕಾಂಟ್ರವರ್ಷಿಯಲ್. ಗದಗಿನ ವೀರನಾರಾಯಣ ಗದಗಿಗೆ ಹೋಗಿದ್ರಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಆದರೆ ಇನ್ನೊಂದು ಮೈಸೂರು ಹೋಗ್ತಾ ದಾರಿಯಲ್ಲಿ ಒಂದು ಯಾವುದೋ ಊರಿದೆ ಅಂತೆ, ಅಲ್ಲಿ ಕೂಡ ಅವ್ರು ಕಟ್ಟಿಸಿದ್ದು ಅಂತ ಒಂದು ಹೇಳ್ತಾರೆ. ಇವು ನಾಲ್ಕಂತೂ ಖಾತ್ರಿ. 5ನೇದು ಗದುಗಿನ ವೀರನಾರಾಯಣ ದೇವಸ್ಥಾನ ಕಟ್ಟಿಸಿದ್ದು ಅಂತ ಒಂದು ದಾಖಲೆಗೆ ಬರ್ತದೆ. ಇನ್ನೊಂದು ನೋಡಿ, 11ನೇ ಶತಮಾನದಲ್ಲಿ ಮಾಡಿದಂಥದ್ದು, ಕೃಷಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಕೆರೆ ಕಟ್ಟಿಸಿದ್ದಾರೆ. ಕೆರೆ ಕಟ್ಟಿಸೋದು ಅಷ್ಟೇ ಅಲ್ಲ ಸ್ವಾಮಿ, ಇವತ್ತು ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಲ್ಲ, ಅದನ್ನು ಅವತ್ತು ಮಾಡಿಸಿದ್ದಾರೆ. ಮಳೆ ನೀರನ್ನು ಇಂಗಿಸುವಂಥ ಕೆಲಸ ಮಾಡಿದ್ದಾರೆ. ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ದಾರ್ಶನಿಕನಾದಂಥ ವ್ಯಕ್ತಿ ಕೂತ್ಕೊಂಡಾಗ ಏಕಮುಖವಾಗಿ ಕೆಲಸ ಮಾಡಲ್ಲ, 100 ಮುಖದಲ್ಲಿ ಸಮಗ್ರ ಸೇವೆ ಮಾಡ್ತಾರೆ. ಒಂದು ಸಮಾಜ ಮುಖವಾಗಿ, ಧರ್ಮ ಆಗಲಿ, ಎಲ್ಲವನ್ನೂ ಉದ್ಧಾರ ಮಾಡಬೇಕು. ಮಳೆ ನೀರಿನ ಸಂಗ್ರಹದ ಕೊಳಗಳನ್ನು ಮಾಡ್ತಾರೆ, ಗೋಶಾಲೆ ನಿರ್ಮಾಣ ಮಾಡ್ತಾರೆ, ಪ್ರಾಣಿಗಳ ಸಂರಕ್ಷಣೆಗೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರಾಣಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿ, ಪಕ್ಷಿಗಳಿಗೆ ಬೇರೆ ಮಾಡಬೇಕು. ಪರಿಸರಕ್ಕೆ ತುಂಬ ಮಹತ್ವ ನೀಡಿದಂಥವ್ರು, ಗಿಡ ಕಡಿಬೇಡಿ ಅಂತ ಹೇಳಿದಂಥವ್ರು. ಇನ್ನೊಂದು, ಬಹಳ ನಿಷ್ಫುರರಾದಂಥ ಪರಿವ್ರಾಜಕರಾಗಿದ್ದರು. ಎಷ್ಟೊಂದು ಜನ ರಾಜರು ಅವರಿಗೆ ಕಾಲಡಿಯಲ್ಲಿದ್ದು ನಮಸ್ಕಾರ ಮಾಡ್ತಾ ಇದ್ರು, ಆದರೆ ಒಬ್ಬರೇ ಒಬ್ಬ ರಾಜರನ್ನು ಕೂಡ ಅವನ್ನು ಬಳಸಿಕೊಂಡು ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತರಲಿಲ್ಲ. ತನ್ನ ಮತ ಬೆಳೆಸೋದಕ್ಕೆ ಇನ್ನೊಬ್ಬರನ್ನ ಖಂಡನೆ ಮಾಡಿ ಅವ್ರನ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಮತಗಳನ್ನು ಜೋಡಿಸೋದಕ್ಕೆ ಪ್ರಯತ್ನ ಮಾಡಿದರೆ ವಿನ ಮತಗಳನ್ನು ಒಡೆಯೋದಕ್ಕೆ ಎಂದೂ ಮಾಡಲಿಲ್ಲ. ಇದು ಬಹಳ ದೊಡ್ಡ ಗುಣ ನನಗನ್ಸುತ್ತೆ, ನೈಜ ಸಂತರ ಗುಣ ಅದು. ನನ್ನ ಧರ್ಮ ದೊಡ್ಡದು ಅಂತ ಹೇಳುವ ಆತುರದಲ್ಲಿ ಇನ್ನೊಬ್ಬರ ಧರ್ಮ ಪ್ರಯೋಜನ ಇಲ್ಲ ಅಂತ ಹೇಳೋದಲ್ಲ, ಅವರು ಎಲ್ಲ ಮತಗಳನ್ನು ಜೊತೆಗೆ ತರೋಕೆ ಮಾಡಿದರೆ ಹೊರತಾಗಿ ಒಡೆಯೋದಕ್ಕೆ ಮಾಡಲಿಲ್ಲ ಅನ್ನೋದು.

ಎಂಥ ಕಲೆ ಬೀಡು, ಜಗತ್ತಿನಲ್ಲಿ ಮಂದಿ ಮೈ ಮರೆಯುವಂಥ ಕಲೆ ಬೀಡಾಯಿತು. ಅದಕ್ಕೆ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ ಎಲ್ಲೆಲ್ಲಿ ಗುಡಿ ಕಟ್ಟಿದ್ದಾರೋ ಆ ಗುಲಿಗಳೆಲ್ಲನೂ ಅಲ್ಲಿ ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಕಲಾ ಸೌಂದರ್ಯಕ್ಕೆ, ವಾಸ್ತುಶಿಲ್ಪಕ್ಕೆ ಹೆಸರಾಗಿ ನಿಂತ್ಕೊಂಡಿದ್ದಾವೆ. ಅಂದರೆ ಆ ನಾಯಕರಿಗೆ ಆ ಕಲಾ ಸ್ಪಂದನೆ ಇರಬೇಕಾಗ್ತದೆ, ಆ ಕಲೆ ದೃಷ್ಟಿ ಇದ್ದಾಗ ಮಾತ್ರ ಅಂತ ಕಟ್ಟೋಕ್ಕಾಗ್ತದೆ ಅಂಥವ್ರು ರಾಮಾನುಜರು. ಇನ್ನೊಂದು ಅನನ್ಯವಾದ ಸೇನೆಯನ್ನು ಆಗಲೇ ಹೇಳಿದ ಹಾಗೆ ದಾಸಯ್ಯ ಪರಂಪರೆಯನ್ನು ಹಾಕಿದ್ದು ಅಪರೂಪ. ಅದು ವ್ಯಾಸರು ಮಾಡಿದ್ರು, ಮುಂದೆ ವ್ಯಾಸರಾಯರು ಮಾಡಿ ದಾಸಕೂಟ ವ್ಯಾಸಕೂಟ ಅಂತ ಮಾಡಲಿಲ್ವಾ? ಅದಕ್ಕೆ ಬೀಜ ಇದ್ದದ್ದು ಇಲ್ಲಿ. ಯಾಕಂದ್ರೆ ವ್ಯಾಸರಾಯರಾಗಲಿ ಶ್ರೀಪಾದರಾಜರಾಗಲಿ ಅವರು ಕಲಿತದ್ದು ಶ್ರೀರಂಗಲ್ಲಿ. ಶ್ರೀಪಾದರಾಜರು ಶ್ರೀರಂಗಮ್ಮಕ್ಕೆ ಹೋದಾಗ ಅಲ್ಲಿ ನೋಡಿದ್ರು ತಮಿಳು ಹಾಡ್ಕೊಂಡು ಕುಣಿತಾರಲ್ರಿ ಹುಡುಗರು, ಬಂದಿದ್ದಾರೆ ದಾಸರು, ದಾಸಯ್ಯಗಳು ಬರ್ತಾರೆ, ಶ್ರೀರಂಗ ದೇವಸ್ಥಾನ ನಿಂತ್ಕೊಂಡು ಡಾನ್ಸ್ ಮಾಡಬೇಕು. ಅವ್ರು ಯಾರು ಶ್ರೀಮಂತರಲ್ಲ, ದಾಸಯ್ಯಗಳು, ಅವ್ರು ಪಂಥ ದೀಕ್ಷೆ ಕೊಟ್ಟಿದ್ದಾರೆ, ಅವ್ರು ಬಂದು ಹಾಡಬೇಕು ತಮಿಳಲ್ಲಿ. ಆಗ ಶ್ರೀಪಾದರಾಜರು ಅಂದ್ರಂತೆ, ತಮಿಳು ಚೆನ್ನಾಗಿ ಹಾಡೋದಿದ್ರೆ ಕನ್ನಡದಲ್ಲಿ ಮಾಡೋಕ್ಕಾಗಲ್ವಾ ನಾವು ಅಂತ ಬಂದು ಕನ್ನಡದಲ್ಲಿ ಕೀರ್ತನೆಗಳನ್ನು ಬರೆಯೋಕೆ ಶುರು ಮಾಡಿದರು. ನರಹರ ತೀರ್ಥರು ಶುರು ಮಾಡಿದರು ಕೂಡ ಮುಖ್ಯವಾಗಿ ಶುರು ಆದದ್ದು ಶ್ರೀಪಾದರಾಜರಿಂದ. ವ್ಯಾಸರಾಯರು ಕೂಡ ಶ್ರೀರಂಗದಲ್ಲಿದ್ದವರು. ಆದರೆ ವ್ಯಾಸರಾಯರಿಗೊಂದು ಒಳ್ಳೇದಿತ್ತು, ಅವರಿಗೆ ಕೃಷ್ಣದೇವರಾಯನ ಆಶ್ರಯ ಸಿಕ್ತು. ಆದ್ದರಿಂದ ಅವ್ರು ದಾಸಕೂಟ ವ್ಯಾಸಕೂಟ ಮಾಡೋಕ್ಕಾಯಿತು. ಆದ್ದರಿಂದ ನಾನು ಹೇಳ್ತೀನಲ್ಲ, ನಮ್ಮ ದಾಸ ಸಾಹಿತ್ಯ ಬೆಳೆಯೋದಕ್ಕೆ ಪ್ರಾರಂಭಿಕ ಬೀಜವನ್ನು ಹಾಕಿದಂಥವರು ರಾಮಾನುಜಾಚಾರ್ಯರು.

ಮುಖ್ಯ, ನಾವೆಲ್ಲ ಸಂತೋಷ ಪಡಬೇಕಾದದ್ದು. ಪ್ರತಿಯೊಬ್ಬ ಜೀವಾತ್ಮ ಕೂಡ ಅನಾದಿ ನಿತ್ಯ. ನಾವೆಲ್ಲ ಅಯ್ಯೋ ಹೋಗ್ಬಿಡ್ತೀವಿ, ನಮ್ದೇನಿದೆ, ನಮ್ದು ಮುಗಿತಲ್ಲ,

0: തോസ്പടയില്.
1: കണ്ടൊടേ പല തൂപ്പെ നാളെ കിരിഞ്ചെടുത്തിന മാണികോ ഇത്തെ തോതക ഒപ്പ പാടിന പദ്ധതി.
2: ಬುದ್ಧನ ಜೀವನ ಚರಿತ್ರೆ ನೋಡಿದಾಗ ಜಾತಕ ಕಥೆಗಳು ಅಂತ ಬರ್ತವೆ. ಸುಮಾರು 548 ಕಥೆಗಳಿದ್ದಾವೆ. ಅಷ್ಟು ಜನ್ಮ ಬದುಕಿದ್ದ ಬುದ್ಧ, ಎಲ್ಲ ನೆನಪು.

0: ಶೆಟ್ಟಿ, ಲಘುಮೆ ತಂಡ ಕುಡ್ಲ.
1: ನಮಸ್ಕಾರ ಯಾನ್ನಿಕಲ ತಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
2: ನಮಸ್ಕಾರ ಯಾನ್ನಿಕಲೇಡದ ತಿನ ಕುಸಂದರ ಸಿನ್ನ ವಿಂಡಿ ಪಡೇಲ್ ನಿಖರ್ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದು.
3: ಕೊನೆ ಮಾತನ್ನು ಹೇಳ್ತಾರೆ, ಉಪೇಯ ಮತ್ತು ಉಪಾಯ ಅಂತ. ಉಪೇಯ ಅಂದ್ರೆ ಗುರಿ, ನನ್ನ ಜೀವನದ ಅಂತಿಮ ಗುರಿ ಮೋಕ್ಷ, ಅದು ಉಪೇಯವಾದದ್ದು. ಆ ತಲುಪುವ ದಾರಿ ಉಪಾಯ, ಅದು ಕೂಡ ಭಗವಂತನೇ. ಮೋಕ್ಷವೂ ಭಗವಂತನೇ, ಮೋಕ್ಷಕ್ಕೆ ದಾರಿ ತೋರಿಸುವನೂ ಭಗವಂತನೇ. ಆದರೆ ದಾರಿ ನಡೆಯುವಂತಹ ಜವಾಬ್ದಾರಿ ನಮ್ಮದು. ಭಗವಂತನ ನೆನೆಸ್ಕೊಂಡು ನಡೆದ್ರೆ ಜಗತ್ ಸತ್ಯ, ಮಾಡುವಂಥ ಕರ್ಮಗಳನ್ನು ಭಕ್ತಿಯಿಂದ ಮಾಡಿ. ಇಲ್ಲದೆ ನಾನು ಅಯ್ಯೋ ಹೆಂಗೋ ಟೆಂಪರರಿ ಅಬೋಡು, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಸುಮ್ಮನೆ ಯಾಕಿದ್ದೀವಿ ನಾವಿಲ್ಲಿ, ಸುಮ್ಮನೆ ವ್ಯರ್ಥ ಮಾಡೋಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ ಬಂದಿಲ್ಲ ನಾವಿಲ್ಲಿ. ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಅದನ್ನು ರಾಮಾನುಜರು ಹೇಳ್ತಾರೆ, ಈ ಜಗತ್ತು ಸತ್ಯ, ಓಡಿ ಹೋಗಬೇಡ, ನಾಳೆ ಮುಗಿದು ಹೋಯ್ತು ಅಂತ ಅನ್ಬೇಡ. ಈ ಜನ್ಮದಲ್ಲಿ ಚೆನ್ನಾಗಿ ಮಾಡಿಕೊಂಡ್ರೆ ಒಂದು ಇನ್ಕ್ರಿಮೆಂಟ್ ಮುಂದಿನ ಜನ್ಮಕ್ಕೆ. ಹೀಗೆ ಮಾಡ್ತಾ ಮಾಡ್ತಾ ಇನ್ಕ್ರಿಮೆಂಟಲ್ ಗ್ರೋತ್ ಆದರೆ ಒಂದಲ್ಲ ಒಂದು ದಿವಸ ನಾವು ಮೋಕ್ಷ ಮುಟ್ತೀವಿ. ಭಾಗವತಲ್ಲಿ ಬರ್ತದೆ, ನಾರದ್ರು ಬಂದ್ರಂತೆ, ಒಬ್ಬ ಆಲದ ಮರದ ಕೆಳಗೆ ಕೂತಿದ್ದಂತ ಬಾವು ಧ್ಯಾನ ಮಾಡ್ತಾ, ಅವನ ಕೈ ನಾರದ್ರೆ ಬಂದ್ಬಿಟ್ರಿ ನೀವು, ಭಾಳ ಸಂತೋಷ ಆಯಿತು, ನನಗೆ ಯಾವತ್ತು ಮುಕ್ತಿ ಆಗ್ತದೆ ಅಂತ ಕೇಳಿದ್ರು. ಅವಂತ ಏನಿಲ್ಲಪ್ಪ, ಈ ಗಿಡದಲ್ಲಿ ಎಷ್ಟು ಎಲೆ ಇದ್ದಾವೆ, ಅಷ್ಟು ಜನ್ಮ ಆದ್ಮೇಲೆ ನಿನ್ನ ಮುಕ್ತಿ ಆಗ್ತದೆ ಅಂತಂತೇವು. ಅಯ್ಯೋ ಅಂದವನು, ಇಟ್ಟು ಎಲೆ ಇದ್ದಾವೆ, ಇದು ಬೇಡ ಬೇಡ, ಧ್ಯಾನ ಮಾಡೋದೆ ಬೇಡ ಅಂತ ಹೋಗ್ಬಿಟ್ಟ, ಅವನು ಬಿಟ್ಟೇ ಬಿಟ್ಟ, ಧ್ಯಾನ ಮಾಡೋದೇ ಬಿಟ್ಟ, ಈ ಮುಗಿಯಂಗೆ ಕಾಣಿಸಲ್ಲ ಇದು. ಮುಂದೆ ಹೋದ ನಾರದ್ರು ಹೋದ್ರು, ಇನ್ನೊಬ್ಬಗೆ ಮನುಷ್ಯ ಕೂತಿದ್ದ, ಹುಣಸೆ ಮರದ ಕೆಳಗೆ ಕೂತಿದ್ದ ಅವನು. ಅವನು ಅದೇ ಪ್ರಶ್ನೆ ಕೇಳಿದ, ನನಗೆ ಯಾವಾಗ ಮುಕ್ತಿ ಸ್ವಾಮಿ ಅಂತ. ಹಿಂಗೆ ನೋಡಿದ್ರು, ಎಷ್ಟು ಎಲೆಗಳಿದ್ದಾವೋ ಅಷ್ಟು ಜನ್ಮ ಆಗ್ಬೇಕು ತಿನ್ನಕ್ಕೆ, ಆಮೇಲೆ ಮುಕ್ತಿ ಅಂದ್ರಂತೆ. ಅವನು ಕುಣಿದಾಡೋಕೆ ಶುರು ಮಾಡಿಬಿಟ್ಟಂತೆ, ಅಯ್ಯೋ ಒಂದು ದಿವಸ

이게 좀 시시하다는 단점들이 여기 왔다 했다 해. 무슨 아무튼 지휘관과 자기가 나눠봐. 옛날 번호 그런 것들이 단점 같아. 하기는 뭐 결국 이렇게 되는 거고. 그래서 원대로 오시가리면 또 쇼쇼 올라오는 게 시시하다는 가리금을 이래들 있다 사람. 그래서 아이콘 한번 해서. 산타로시스 기아섬세야 사호대야 이런 단점. ಅದರಲ್ಲಿ ಆ ದೈಹಿಕವಾಗಿ ಒಂದಿಷ್ಟು ನ್ಯೂನ್ಯತೆಗಳು ಇದ್ರು ಇಬ್ಬರು ಸಾಧಕಿಯರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಒಬ್ಬರು ಆಶಾ ಮೇಡಮ್ ಅವರು, ಮತ್ತೊಬ್ಬರು ಸಂಧ್ಯಾ ಮೋನಿಕ. ಇವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಹೋದಯ ಅನ್ನುವಂತಹ ತಂಡವನ್ನು ಕಟ್ಟಿ ಮೂಲಕವಾಗಿ ಎದೆಷ್ಟೋ ಒಳ್ಳೆಯ

0: ಸಾರ್ಥಕತೆಯ ಒಂದು ಬದುಕನ್ನು ಅವರು ಕಟ್ಟಿಕೊಂಡಿದ್ದಾರೆ. ಈಗ ನಮ್ಮ ಇನ್ನೊಂದು ಗೆಸ್ಟ್ಗೆ ಬರೋದಾದರೆ ಅವರು ಸರಿತಾ ಮೋಹನ್ ಅವರು, ನಾನು ಫಸ್ಟ್ ಮೀಟ್ ಆಗೋದು ಇವತ್ತೇ, ಆದರೆ ಅವರ ವಿಚಾರ ಕೇಳಿದ್ದೆ. ಅವರು ಕೂಡ ಹುಟ್ಟುವಾಗಲೇ ಎರಡು ಕೈಗಳು ಇಲ್ಲದೆ ಹುಟ್ಟಿದರು. ಆದರೆ ಅವರು ಕೂಡ ಶಾಲೆಗೆ ಹೋದಾಗ ಆಗಿನ ಕಾಲದಲ್ಲಿ ಪರಿಸ್ಥಿತಿ ಬೇರೆ ಇದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಸ್ ಅನ್ನು ಕೂಡ ಕಷ್ಟ ಆಗಿತ್ತು ಅಂತ ಅವರಿಗೆ ಕೇಳಿದರು ಅವ್ರ ಕಥೆ ಹೇಳುವಾಗ. ಆದರೆ ಅವರು ಹೋಗ್ತಿದ್ರು ಶಾಲೆಗೆ, ಎವ್ರಿ ಡೇ ಅಟೆಂಡ್ ಆಗಿ ಅವರು ಎಷ್ಟುವರೆಗೆ ಅವರು ಹಾಲಿನಲ್ಲಿ ಎಲ್ಲವನ್ನು ಮಾಡಿಕೊಳ್ಳಲಿಕ್ಕೆ ಕಲಿತಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಸಹ ಅವರು ಹಿಂದುಳಿದಿಲ್ಲ. ಅದರಿಂದ ಅವರಿಗೆ ಇನ್ಸ್ಪೆಕ್ಟರ್ಸ್ಗೆ ಬಂದಾಗ ಹೇಳಿದ್ರಂತೆ ಇವರಿಗೆ ಅಡ್ಮಿಷನ್ ಕೊಡಬೇಕು, ನನ್ನ ಮಕ್ಕಳೊಟ್ಟಿಗೆ ನಾರ್ಮಲ್ ಆಗಿ ಕಲಿಕಾಗುವ ಹಾಗೆ ಅವ್ರಿಗೆ ಕೊಡಬೇಕು. ಅದರಿಂದ ಅವರು ಇವತ್ತು ನಮಗೆ ಡೆಮಾನ್ಸ್ಟ್ರೇಟ್ಸ್ ಮಾಡಿದ್ದು.
1: ಹೌದು ಹೌದು, ನಾನು ಕೂಡ ಅವರನ್ನು ಮುಂಚೆ ಭೇಟಿ ಆಗಿದ್ದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಚುನಾವಣಾ ರಾಯಭಾರಿಯಾಗಿ ಅವರು ಆಯ್ಕೆಯಾಗಿದ್ದರು. ನನಗನ್ಸುತ್ತೆ ಭಾರತದಲ್ಲಿ ಕಾಲಿನಲ್ಲಿ ಭಾಷಾವರ್ಗ ಬಿಟ್ಟನೆ ಸರ್ ಸರ್ ಅವರು ಹೇಳಿದರು. ಕಾಲೇಜು ಅಲ್ವಾ, ಕನ್ನಡ ಕಲಾ ವಿಷಯದ ಕಾಲೇಜು, ಮತ್ತೆ ಖಾಲಿ ಖಾಲಿ ಇದ್ದೀವಿ, ಮತ್ತೆ ಬಂದಿದ್ದೀವಿ. ತುಂಬ ನೆನಪಾಯ್ತಾ ಅದೇ ಸಲ?
2: ಹೌದು ಹೌದು, ತುಂಬ ನೆನಪಾಯ್ತಾ. ಒಂದೊಂದೇ ಮೇಲೆ ಖಾತಾಗಿ ಏನೆಲ್ಲ ಮಾಡಿದ್ವಿ ಇಲ್ಲಿ ಎಲ್ಲ. ಆಮೇಲೆ ಆಗ ಸ್ವಲ್ಪ ಕಾಣ್ತಿತ್ತು, ಒಂದು 25% ಅಂತ ಹೇಳ್ಬೋದು, ಸ್ವಲ್ಪ ಕಾಣ್ತಿವು. ಹಾಗೆ ಕ್ರಮೇಣ ಅದು ಕಡಿಮೆ ಹಬ್ಬ ಬಂತು. ನಾನು ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಸ್ಕೂಲ್ ಎಲ್ಲ ಓದಿದ್ದು ಶ್ರೀ ಶಾರದಾದೇವಿ ಅಂಗವಿಕಾಸ ಕೇಂದ್ರ ಅಂತ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಓದಿದ್ದು. ಅಲ್ಲಿ ನನಗೆ ಒಳ್ಳೆ ಎಜುಕೇಷನ್ ಸಿಕ್ತು, ಜೊತೆಗೆ ಒಳ್ಳೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಅಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟರು ನನಗೆ. ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತು ಸ್ಪೋರ್ಟ್ಸ್. ನಾನು ಈವನ್ 10th ಸ್ಟ್ಯಾಂಡರ್ಡಲ್ಲಿ, ನಾನು 10th ಸ್ಟ್ಯಾಂಡರ್ಡ್ ಇರುವಾಗ ನಮಗೆ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಡಿಸಿದ್ರು. ಎಲ್ಲಿ ಎಲ್ಲಿ ಇತ್ತು, ನಾನು ನ್ಯಾಷನಲ್ ಲೆವೆಲಲ್ಲಿ ಲಾಂಗ್ ಜಂಪ್ ಸೆಕೆಂಡ್ ಪ್ಲೇಸ್, ಮತ್ತು ರನ್ನಿಂಗ್ ರೇಸಲ್ಲಿ ಥರ್ಡ್ ಪ್ಲೇಸ್ ತಗೊಂಡಿದ್ದೆ. ಹಾಗೆ ನಾವು ಸುಮಾರು ಡ್ಯಾನ್ಸ್ ಕಾಂಪಿಟೇಷನ್ಸ್ ಕೂಡ ಮಾಡಿದ್ದೀವಿ. ಡ್ಯಾನ್ಸಲ್ಲೂ ಕೂಡ ನನಗೆ ಪ್ರೈಸಸ್ ಎಲ್ಲ ಸುಮಾರು ಬಂದಿದೆ. ಹಾಗೆ ಸಿಂಗಿಂಗ್ ಎಲ್ಲವನ್ನೂ ಕಲಿಸಿದ್ರು. ಹಾಗೆ ಅದ್ರ ಜೊತೆಗೆ ಡಿಸಿಪ್ಲಿನ್ ಕೂಡ ತುಂಬ ಚೆನ್ನಾಗಿ ಕಲಿಸಿದ್ರು. ಹಾಗೆ ಮುಂದೆ ಬರೆದು ಹೇಳೋದಾದರೆ, ಹಾಗೆ ನಮಗೆ 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಸಭೋದಯ ಸಂಸ್ಥೆಯವರು ನನಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಅಂತ ಬರ್ತಿದ್ರು. ಆವಾಗ ನಮಗದು ಮುಂಚಿಂದ ಇಂಗ್ಲೀಷ್ ಕಲ್ತಿದ್ವಿ, ಆದರೆ ಇವ್ರು ಹೇಳ್ಕೊಡೋ ರೀತಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹೇಗೆ ಅಂದರೆ ಆಕ್ಷನ್ನಲ್ಲಿ ಹೇಳ್ಕೊಡ್ತಿದ್ರು, ಅದು ನಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಖುಷಿ ಅನಿಸ್ತಾ ಇತ್ತು. ಎಲ್ರಿಗೂ ಡ್ಯಾನ್ಸ್ ಮಾಡಿ ಒಂದು ಯಾವುದಾದ್ರೂ ಒಂದು ಲೈನ್ಸ್ ಹೇಳೋದಿದ್ರೆ ಅದು ನಾವು ಸುಮ್ಮನೆ ಹೇಳ್ತಿದ್ವಿ ಬಾಯಲ್ಲಿ, ವಿದೌಟ್ ಎನಿ ಆಕ್ಷನ್. ಇವರು ಬಂದಾಗ ನಮಗೆ ಆಕ್ಷನಲ್ಲಿ ಹೇಳ್ಕೊಡೋದು, ಅದೆಲ್ಲ ನನಗೆ ತುಂಬ ಖುಷಿ ಅನಿಸ್ತು. ಹಾಗೆ ನಮಗೆ ಸಹೋದಯದವ್ರದ್ದು ಪರಿಚಯ ಆಯಿತು. ಅಲ್ಲಿ ನಮಗೆ ನಿಖಿಲ್ ಅಣ್ಣ, ಆವಾಗ ವಿನೋದ್ ಅಣ್ಣ, ಆಮೇಲೆ ರೇಷ್ಮಕ್ಕ, ಇವರೆಲ್ಲ ಇನ್ನೂ ಸುಮಾರು ಜನ, ಎರಡು ಹೈಸ್ಕೂಲಲ್ಲಿ ಇದ್ದಾಗ ಎರಡು ಸಲ ಬಂದಿದ್ದೀನಿ. ಹಾಗಾಗಿ ಅಲ್ಲಿ ಸಹೋದಯ ನಂಟು ಶುರು ಆಯಿತು. ಹಾಗೆ ನನ್ನ ಲೈಫ್ ಇಡೀ ಅದು ಕಂಟಿನ್ಯೂ ಆಗ್ತಾ ಇದೆ. ಹಾಗೆ SSLC ಮುಗಿದ್ಮೇಲೆ ನಾನು ರಜೆಯಲ್ಲಿ, SSLC ಮುಗಿದ್ಮೇಲೆ PUCಗೆ ಜಾಯ್ನ್ ಆಗುವಾಗ ಕಾಲೇಜ್ ಹುಡುಕ್ತಾ ಇದ್ದೆ. ಹಾಗೆ ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಟ್ರೈನಿಂಗ್ ಮಾಡುವಾನ ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಲ್ಲಿ ನನಗೆ ಆಗ ಪರಿಚಯ ಆಗಿದ್ದ ನಿಖಿಲಣ್ಣ ಸಮುದಾಯದವರು ಅಲ್ಲಿ ಕೂಡ ಬರ್ತಾ ಇದ್ರು. ಅಲ್ಲೂ ಕೂಡ ಅವರು ಹೀಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಬರ್ತಾ ಇದ್ರು. ಅವಾಗ ಅವ್ರು ಹೇಳಿದ್ರು, ನೀನು ಎಲ್ಲಿ ಜಾಯ್ನ್ ಆಗ್ತೀಯ ಅಂತ. ಅಣ್ಣ, ನಾನು ಹುಡುಕ್ತಾ ಇದ್ದೀನಿ ಕಾಲೇಜ್ ಅಂತ ಹೇಳಿದೆ. ಹಾಗೆ ಅವರು ಚಾರ್ಲ್ಸ್ ಅವ್ರ ಹತ್ರ ಮಾತಾಡಿ ನಾನು ಬರೆಯೋದಕ್ಕೆ, ಹಾಗೆ ನೋಟ್ಸ್ ಬರೆಸೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ

0: ಗಳ ಪರಿಚಯವನ್ನು ಮಾಡ್ತಾರೆ. ಮೊದಲಿಗೆ ನಾನು ಡಾಕ್ಟರ್ ಚಾರ್ಲ್ಸ್ ಪುಟಾಡೋ ಸರ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್. 3ನೇ ವರ್ಷದ ಐಕಾನಿಕ್ನಲ್ಲಿ ನಾವಿದ್ದೇವೆ ಅಲ್ವಾ? ಇಬ್ಬರು ಅತಿಥಿಗಳು ಇವತ್ತು ಕೂಡ ಇದ್ದಾರೆ. ಇವರ ಪರಿಚಯ ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಡುವುದಾದ.
1: ಸಣ್ಣ ಹುಡುಗಿ, ಆಮೇಲೆ ಅಲ್ಲಿ ಅವಳು ಎಲ್ಲ SLC ಎಲ್ಲ ಮುಗಿಸಿ ಆಮೇಲೆ ನಮ್ಮಲ್ಲಿ PUC ಬಂದಿರಲಿ.
0: ಓಕೆ.
1: ಆಗ ನಾವು ಇಲ್ಲಿ ಅವಳಿಗೆ ಸಹೋದಯ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಫೆಸಿಲಿಟೀಸ್ ಕೂಡ ಅವರು ಈಗ ಅವರು ಮದುವೆ ಕೂಡ ಆಗಿದ್ದಾರೆ. ಅವರ ಹಸ್ಬೆಂಡ್ ಶಿವರಾಜ್ ಸರ್ ಅವರು ಕೂಡ DRDO ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ವಿಜುವಲ್ ಇಂಪ್ಯಾರ್ಡ್. ಮತ್ತು ಆ ಇಬ್ಬರು ನಿಂತು ಅವಳ ಎಲ್ಲ ತಲಾಂತುಗಳನ್ನು ಹೊರಗೆ ಬರುವ ಹಾಗೆ ನೋಡಿಕೊಂಡು ಒಂದು ಸಾರ್ಥಕತೆಯ ಒಂದು ಬದುಕನ್ನು ಅವಳು ಕಟ್ಟಿಕೊಂಡಿದ್ದಾಳೆ. ಈಗ ನಮ್ಮ ಇನ್ನೊಂದು ಗೆಸ್ಟ್ಗೆ ಬರೋದಾದರೆ ಅವರು ಸವಿತಾ ಮೋನಿಸ್. ಅವರ ನಾನು ಫಸ್ಟ್ ಮೀಟ್ ಆಗೋದು ಇವತ್ತೇ, ಆದರೆ ಅವರ ವಿಚಾರ ಕೇಳಿದ್ದೆ. ಅವರು ಕೂಡ ಹುಟ್ಟುವಾಗಲೇ ಎರಡು ಕೈಗಳು ಇಲ್ಲದೆ ಹುಟ್ಟಿದವರು. ಆದರೆ ಅವರು ಕೂಡ ಶಾಲೆಗೆ ಹೋದಾಗ ಆಗಿನ ಕಾಲದಲ್ಲಿ ಪರಿಸ್ಥಿತಿ ಬೇರೆ ಇದ್ದಾಗ ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಕೂಡ ಕಷ್ಟ ಆಗಿತ್ತು ಅಂತ ಅವರು ಇವತ್ತು ಹೇಳಿದರು ಅವರ ಕತೆ ಹೇಳುವಾಗ. ಆದರೆ ಅವರು ಹೋಗ್ತಿದ್ರು ಶಾಲೆಗೆ, ಎವ್ರಿ ಡೇ ಅಟೆಂಡ್ ಆಗಿ ಅವರು ಎಷ್ಟುವರೆಗೆ ಅವರು ಕಾಲಿನಲ್ಲಿ ಎಲ್ಲವನ್ನು ಮಾಡಿಕೊಳ್ಳಲಿಕ್ಕೆ ಕಲ್ತಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಸಹ ಅವರು ಹಿಂದುಳಿದಿಲ್ಲ. ಅದರಿಂದ ಅವರಿಗೆ ಇನ್ಸ್ಪೆಕ್ಟರ್ ಶಾಲೆಗೆ ಬಂದಾಗ ಹೇಳಿದ್ರಂತೆ, ಇವರಿಗೆ ಇಲ್ಲಿ ಅಡ್ಮಿಷನ್ ಕೊಡಬೇಕು, ಎಲ್ಲ ಮಕ್ಕಳೊಟ್ಟಿಗೆ ನಾರ್ಮಲ್ ಆಗಿ ಕಲೀಲಿಕ್ಕೆ ಆಗುವ ಹಾಗೆ ಅವರಿಗೆ ಕೊಡಬೇಕು ಅಂತ. ಅದರಿಂದ ಅವರು ಇವತ್ತು ನಮಗೆ ಡೆಮಾನ್ಸ್ಟ್ರೇಟ್ ಸಹ ಮಾಡಿದರು.
0: ಹೌದು ಹೌದು, ನಾನು ಕೂಡ ಅವರನ್ನು ಅದಕ್ಕಿಂತ ಮುಂಚೆಮೆ ಭೇಟಿ ಆಗಿದ್ದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಚುನಾವಣಾ ರಾಯಭಾರಿಯಾಗಿ ಆಶಾ ಮೇಡಮ್, ನಮಸ್ಕಾರ.
2: ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸವಿತಾ ಮ್ಯಾಮ್ ನಮಸ್ಕಾರ.
2: ನಮಸ್ತೆ
0: ಸರ್. ಆಶಾ ಮ್ಯಾಮ್, ಈಗ ತಾನೇ ಚಲ್ ಸರ್ ಅವರು ಹೇಳಿದರು ಈ ಕಾಲೇಜು ಅಲ್ವಾ, ಸಂತ ಅಲೋಶಿಯಸ್ ಕಾಲೇಜಿಗೆ ಮತ್ತೆ ಕಾಲಿಟ್ಟಿದ್ದೀರಿ, ಮತ್ತೆ ಬಂದಿದ್ದೀರಿ, ಒಮ್ಮೆ ನೆನಪಾಯ್ತಾ ಕಾಲೇಜ್ ಡೇಸ್ ಎಲ್ಲ?
2: ಹೌದು ಹೌದು, ತುಂಬಾ ನೆನಪಾಯ್ತು. ಅವಾಗ್ಲಿಂದ ಬಂದಾಗಿಂದ ಒಂದೊಂದೇ ಮೆಲ್ಕ್ ಹಾಕ್ತಾ ಇದ್ದೀನಿ, ಏನೆಲ್ಲ ಮಾಡಿದ್ವಿ ಇಲ್ಲಿ ಎಲ್ಲ ಮೆಲ್ಕ್ ಹಾಕ್ತಾ ಇದ್ದೀನಿ. ಅದರಲ್ಲೂ ಅಲ್ಲಿ ಮ್ಯೂಸಿಕ್ ಇವತ್ತು ಕಾಂಪಿಟೇಷನ್ ಬೇರೆ ಇತ್ತು, ಅದನ್ನ ಕೇಳಿ ಇನ್ನೂ ಚೆನ್ನಾಗನ್ಸ್ತು, ಖುಷಿ ಅನ್ಸ್ತು. ನಾನು ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಸ್ಕೂಲ್ ಎಲ್ಲ ಓದಿದ್ದು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಅಂತ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಓದಿದ್ದು. ಅಲ್ಲಿ ನನಗೆ ಒಳ್ಳೆ ಎಜುಕೇಷನ್ ಸಿಕ್ತು, ಜೊತೆಗೆ ಒಳ್ಳೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಅಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟರು ನಮಗೆ, ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತು ಸ್ಪೋರ್ಟ್ಸ್. ನಾನು ಈವನ್ 10th ಸ್ಟ್ಯಾಂಡರ್ಡಲ್ಲಿ, ನಾನು 10th ಸ್ಟ್ಯಾಂಡರ್ಡ್ ಇರುವಾಗ ನಮಗೆ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಡಿಸಿದ್ರು, ಡೆಲ್ಲಿಯಲ್ಲಿ ಇತ್ತದು. ನಾನು ನ್ಯಾಷನಲ್ ಲೆವೆಲಲ್ಲಿ ಲಾಂಗ್ ಜಂಪ್ 2nd ಪ್ಲೇಸ್ ಮತ್ತು ರನ್ನಿಂಗ್ ರೇಸಲ್ಲಿ 3rd ಪ್ಲೇಸ್ ತೊಗೊಂಡಿದ್ದೆ. ಹಾಗೆ ನಾವು ಸುಮಾರು ಡ್ಯಾನ್ಸ್ ಕಾಂಪಿಟೇಷನ್ಸ್ ಕೂಡ ಮಾಡಿದ್ದೀವಿ. ಡ್ಯಾನ್ಸಲ್ಲೂ ಕೂಡ ನನಗೆ ಪ್ರೈಸಸ್ ಎಲ್ಲ ಸುಮಾರು ನಮಗದು ಮುಂಚೆಯಿಂದ ಇಂಗ್ಲೀಷ್ ಕಲ್ತಿದ್ವಿ, ಆದರೆ ಇವ್ರು ಹೇಳ್ಕೊಡೋ ರೀತಿ ಇತ್ತಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹೇಗೆ ಅಂದರೆ ಆ್ಯಕ್ಷನ್ನಲ್ಲಿ ಹೇಳ್ಕೊಡ್ತಿದ್ರು, ಅದು ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಖುಷಿ ಅನಿಸ್ತಾ ಇತ್ತು. ಎಲ್ರಿಗೂ ಡ್ಯಾನ್ಸ್ ಮಾಡಿ ಒಂದು ಯಾವುದಾದ್ರೂ ಒಂದು ರೈಮ್ಸ್ ಹೇಳೋದಿದ್ರೆ ಅದು ನಾನು ಹೈಸ್ಕೂಲಲ್ಲಿದ್ದಾಗ 2 ಸಲ ಬಂದಿದ್ದರು. ಹಾಗೆ ಅಲ್ಲಿ ಸಹೋದಯದ ನಂಟು ಶುರುವಾಯಿತು. ಹಾಗೆ ನನ್ನ ಲೈಫ್ ಇಡೀ ಅದು ಕಂಟಿನ್ಯೂ ಆಗ್ತಾ ಇದೆ. ಹಾಗೆ SSLC ಮುಗಿದ್ಮೇಲೆ ನಾನು ಅಲ್ಲೂ ಕೂಡ ಅವರು ಹೀಗೆ ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಬರ್ತಾಯಿದ್ರು. ಆವಾಗ ಅವ್ರು ಕೇಳಿದರು, ನೀನು ಎಲ್ಲಿ ಜಾಯ್ನ್ ಆಗ್ತೀಯಾ ಅಂತ. ಅಣ್ಣ, ನಾನು ಹುಡುಕ್ತಾ ಇದ್ದೀನಿ ಕಾಲೇಜ್ ಅಂತ ಹೇಳಿದೆ. ಹಾಗೆ ಅವರು ಚಾರ್ಲ್ಸ್ ಸರ್ ಹತ್ರ ಮಾತಾಡಿ ಅಲೋಶಿಯಸ್ ಕಾಲೇಜನ್ನ ಸಜೆಸ್ಟ್ ಮಾಡಿ, ಚಾರ್ಲ್ಸ್ ಸರು ಇಲ್ಲಿ ಎಲ್ಲರ ಹತ್ರ ಮಾತಾಡಿ ಹಾಗೆ ನಂಗೆ

ಅಡ್ಮಿಷನ್ ಸಿಕ್ತು. ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಅಡ್ಮಿಷನ್ ಸಿಕ್ತು. ಇಲ್ಲಿ ಎಲ್ಲ 2 ಇಯರ್ಸ್ ಪೂರ್ತಿ ಚಾರ್ಲ್ಸ್ ಸರ್ ನನಗೆ ಡಿಗ್ರಿ ಮಾಡಿಕೊಂಡೆ, ಬಿ ಎ ಡಿಗ್ರಿ. ಅಂದರೆ ಇಂಗ್ಲೀಷ್ ಲಿಟ್ರೇಚರ್ ತಗೊಂಡಿದ್ದೆ. ಇಂಗ್ಲೀಷ್ ಲಿಟ್ರೇಚರಲ್ಲಿ ಡಿಗ್ರಿ ಮುಗೀತು. ನಂತರ ಕಂಪ್ಯೂಟರ್ ಟ್ರೈನಿಂಗ್ ಮಾಡಿಕೊಂಡು ಹಾಗೆ ಸ್ವಲ್ಪ ದಿನ ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೂಡ ವರ್ಕ್ ಮಾಡಿದೆ, ಪೀಪಲ್ ಈಕ್ವಿಟಿ ಅಂತ. ಅದಾದಮೇಲೆ ನನಗೆ ನಾನು ಹಾಗೆ ಸೈಮಲ್ಟೇನಿಯಸ್ಲಿ ಗೌರ್ಮೆಂಟ್ ಜಾಬ್ಸಿಗೆ ಎಕ್ಸಾಮ್ಸ್ ಬರೀತಾ ಇದ್ದೆ. ಬರೀತಾ ಇರುವಾಗ ಈ ESIC ಮತ್ತು ನನಗೆ ಸ್ಟೇಟ್ ಗೌರ್ಮೆಂಟಲ್ಲಿ FDA ಆಗಿ ಕೂಡ ಎರಡು ಒಟ್ಟಿಗೆ ಸಿಕ್ತು. ನಾನು ESIC ಆಪ್ಟ್ ಮಾಡಿದೆ. ಈಗ ನಾನು ESIC ಅಲ್ಲಿ ವರ್ಕ್ ಮಾಡ್ತಾ

ಚೈಲ್ಡ್ ಥರ ಅವರು ಟ್ರೀಟ್ ಮಾಡದೆ ಎಲ್ಲ ನಾರ್ಮಲ್ ಮಕ್ಕಳ ಥರನೇ ನಾನು ಟ್ರೀಟ್ ಮಾಡ್ತಾಯಿದ್ರು. ಯಾಕಂದರೆ ನಾನು ಕ್ಲಾಸಲ್ಲಿ ತುಂಬ ಹುಷಾರಿದ್ದೆ, ಎಲ್ಲ ಮಕ್ಕಳ ಜೊತೆ ತುಂಬ ಒಳ್ಳೆ ಮಿಂಗಲ್ ಆಗ್ತಾ ಇದೆ, ಎಲ್ಲರೂ ನನ್ನನ್ನು ಸೇಮ್ ಏನು ನಾರ್ಮಲ್ ಥರನೇ ನೋಡ್ತಾಯಿದ್ರು. ಓಕೆ, ಟೆಂತಲ್ಲಿ ನಾನು ಒಂದು 71% ತಗೊಂಡೆ. ನಂತರ PUC ಇನ್ನು ಬಸ್ಸಲ್ಲೇ ಹೋಗಬೇಕು, ಬಸ್ಸಲ್ಲೇ ಹೋಗಬೇಕು ಅಂತಾದರೆ ಅದು ಒಂದು

0: ಫಿಸಿಕಲ್ ಡಿಸೇಬಲ್ಡ್ ಪರ್ಸನ್ ಯಾರು ಬರ್ತಾರೋ ಅವ್ರ ಬಗ್ಗೆ ಫಸ್ಟ್ ಅವ್ರು ಇಂಟ್ರಡ್ಯೂಸ್ ಮಾಡಿ ಯಾರು ಬಂದಿರ್ತಾರಲ್ಲ ಅವ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ಇಂಟ್ರಡಕ್ಷನ್ ಕೊಡಬೇಕು. ಒಂದು ಇನ್ನೊಂದು ಲೈಬ್ರರಿ ಅಲ್ಲಿ ಟಾಕಿಂಗ್ ಯಾವುದಾದ್ರೂ ಒಂದು ಬುಕ್ಕನ್ನು ಸ್ಕ್ಯಾನ್ ಮಾಡಿಕೊಂಡು ಓದಿ ಕಲಿಯಬಹುದು. ಇವಾಗ ಆ ಫೆಸಿಲಿಟಿನ ಅವರಿಗೆ ಪ್ರೊವೈಡ್
1: ಬಂದರೆ ನಾವು ನೋಡ್ಕೊಳ್ತೇವೆ ಅಂತ ಒಂದು ರೀತಿಯಲ್ಲಿ, ಅಂದರೆ ಯಾರಿಗೂ ಸಹ ಇಲ್ಲಿ ಬಂದು ಕಲಿಬಹುದು ಎಂಬ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಬೇಕು ಮತ್ತು ಫೆಸಿಲಿಟೀಸನ್ನು ಅರೇಂಜ್ ಮಾಡಿ ಕೊಡಬೇಕು. ಯಾವ್ದು ಯಾವುದಿಲ್ಲ
0: ಅದೇ ಬೇರೆ ಮಕ್ಕಳಿಗೆ ಎಜುಕೇಟ್ ಮಾಡಬೇಕು.
1: ಎಜುಕೇಟ್ ಮಾಡಬೇಕು. ಹೌದು.
2: ಈಗ ನೀವು ನಮಗೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್, ನಮಗೆಲ್ಲರಿಗೂ ಕೂಡ ನೀವು ಸ್ಫೂರ್ತಿ. ಈ ಹೊತ್ತಿನಲ್ಲಿ ಅನೇಕ ಕೇಳುಗರು ನಮ್ಮ ರೇಡಿಯೋದಲ್ಲಿದ್ದಾರೆ, ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ನ್ಯೂನ್ಯತೆಗಳು ಇರ್ಬೋದು. ಸೊ ಅಂಥವರಿಗೆ ನೀವು ಹೇಳುವಂಥ ಕಿವಿಮಾತು ಏನು ಆಶಾ ಮೇಡಮ್?
0: ನಾನೇನು ಹೇಳೋದಂದರೆ, ಪೇರೆಂಟ್ಸ್ ಅಥವಾ ಬೇರೆ ಯಾರು ಗಾರ್ಡಿಯನ್ಸ್ ಇರ್ತಾರೋ ಅವ್ರಿಗೇನು ಹೇಳೋದಂದರೆ, ಅವ್ರನ್ನ

0: ಒಂದು ಕೌತುಕ ಅದೊಂದು
1: ಅವಾಗಲೇ
0: ಕ್ಯೂರಿಯಾಸಿಟಿ.
1: ಸರ್ ಕೇಳಿದ್ರು ನೀವು ಟೆಕ್ನಾಲಜಿನ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ಉಪಯೋಗ ಆಗಿದೆ ಅಂತ. ಇದು ಒಂದು ನಾವು ನಾನು ಮುಂಚೆ ನನ್ನ ಬಗ್ಗೆ ಹೇಳೋದಾದ್ರೆ, ಮೊಬಿಲಿಟಿ ಟ್ರೈನಿಂಗ್ ಮಾಡಿಯೂ ಕೂಡ ನಾನು ಒಬ್ಳೆ ಯಾವತ್ತು ಓಡಾಡಕ್ ಆಗ್ತಿರ್ಲಿಲ್ಲ ನನಗೆ. ನಾನು ಇವರೆಲ್ಲ ಊರಿಂದ ಊರಿಗೆ ಕೂಡ ಹೋಗ್ತಾರೆ ಒಬ್ರೆ, ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗ ಒಬ್ರೆ ಓಡಾಡ್ತಾರೆ.
0: ಆದರೆ ಸಹಾಯ ಕೇಳಲಿಕ್ಕೂ ನಾವು ಮುಜುಗರ ಪಡಬಾರ್ದು, ಅದರಲ್ಲಿ ಏನೂ ತಪ್ಪಿಲ್ಲ ಸಹಾಯ ಕೇಳೋದ್ರಲ್ಲಿ. ಇಲ್ಲರೆ ಒಮ್ಮೊಮ್ಮೆ ನಾವೇನು
1: ಮುಜುಗರ ಇಲ್ಲ ಅದರಲ್ಲಿ, ನಮಗೆ ಈ ಡಿಸೇಬಿಲಿಟಿ ಇರಬಹುದು, ಬೇರೆಯವ್ರಿಗೆ ಇನ್ನೊಂದೇನೋ ಇರುತ್ತೆ. ಮತ್ತೆ ಡಿಸೇಬಲ್ಡ್

ಅಷ್ಟೇ ನನ್ನ ಹತ್ರ ಕೇಳಿದ್ರು. ಅದಕ್ಕೆ ಸ್ಪಷ್ಟ ಉತ್ತರ ಇದೆ ನಮ್ಮಲ್ಲಿ, ಹಾವುಗಳು ಹುಟ್ಟಿ ಸಾಯುವವರೆಗೆ ಏಕಾಂಗಿಯಾಗಿ ಬದುಕುವ ಹಾವುಗಳು, ಕೌಟುಂಬಿಕವಾಗಿ ಅಥವಾ ಸಂಗಾತಿಗಳ ಜೊತೆಗೆ ಬದುಕುವಂಥ ಹಾವುಗಳಲ್ಲ. ನಾಗರ ಹಾವುಗಳು ವರ್ಷದಲ್ಲಿ ಒಂದು ಬಾರಿ 2 ತಿಂಗಳು ಮಾತ್ರ ಹೆಣ್ಣುಗಳು

ನಾಗಬನ ಜೀರ್ಣೋದ್ಧರ ಸಂಪನ್ನ ಆಗಿಲ್ಲ ಅಂತ ನಾಗರಾವ್ ಬಂದದ್ದಲ್ಲ, ಇಂತಿಂಥ ಸಮಸ್ಯೆಯಿಂದಾಗಿ ನಾಗರಾವ್ ಆ ರೀತಿ ವರ್ತನೆ ಮಾಡ್ತಾ ಇತ್ತು ಅಂತ ಹೇಳಿದ ನಂತರ ಅವರು ಶಾಂತ ಆದರು. ನೋಡಿ, ಘಟನೆಗಳನ್ನು ನೋಡಿ, ನಾವು ನಿಜ ಘಟನೆಗಳನ್ನು ಹಾವುಗಳ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತ ವಾಸ ಮಾಡುವಂಥದ್ದು ತುಂಬ ಅಧ್ಯಯನ ಬೇಡ, ನಮ್ಮ ಸುತ್ತಮುತ್ತ ನಮ್ಮ ಪೂರ್ವಜರ ಕಾಲದಿಂದಲೂ ವಾಸ ಮಾಡ್ತಾ ನಮ್ಮ ಜೊತೆನೇ ಹುಟ್ಟಿ ಬದುಕಿ ಸಾಯುವಂಥ ಕೆಲವೇ ಹಾವುಗಳ ಬಗ್ಗೆ ನಮಗೇನೇನು ಗೊತ್ತಿಲ್ಲ. ಗೊತ್ತಿರುವಂಥ ಎಲ್ಲ ಸಂಗತಿಗಳು ಆ ಹಾವುಗಳ ಹಿಂದೆ ತಪ್ಪು ಮಾಹಿತಿಯನ್ನು ಹೇಳುವಂಥದ್ದು. ಉದಾಹರಣೆಗೆ, ಹೆಬ್ಬಾವು ಮನುಷ್ಯನ ನುಂಗುತ್ತೆ, ಕೆರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ, ನಾಗರಹಾವು 12 ವರ್ಷ ಹಗೆ ಸಾಧಿಸುತ್ತೆ, ಇಂಥದ್ದೆಲ್ಲ ತಪ್ಪು ಮಾಹಿತಿಗಳೇ ನಮ್ಮಲ್ಲಿವೆ. ಆ ಕಾರಣಕ್ಕಾಗಿ ಎಂತೆಂಥ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಒಂದು ನಾಗಬನಗಳನ್ನು ನೀವು ನೋಡಿದರೆ 5 ಸೆಂಟ್ಸಿನಿಂದ 1 ಎಕರೆವರೆಗಿನ ನಾಗಬನಗಳು, ದೇವರ ಕಾಡುಗಳನ್ನು ನೀವು ನೋಡಲಿಕ್ಕೆ ಹೋದರೆ ದಯವಿಟ್ಟು ಗಮನಿಸಿ, ನಾವು ಈ ಮುಂದಿನ ಪೀಳಿಗೆ ನೀವು ಗಮನಿಸಬೇಕಿದು. ನಮ್ಮ ಕಾಲ ಮುಗಿತಾ ಬಂತು, ನಾವೇನು ಸ್ವಲ್ಪ ಮಾಹಿತಿಗಳನ್ನು ಕೊಡ್ಬೋದು, ಬಿಟ್ಟರೆ ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ಪ್ರಕೃತಿಯನ್ನು ಉಳಿಸುವಂಥದ್ದು. ನಿಮ್ಮ ಮೂಲ ನಾಗಬನಗಳನ್ನು, ನೈಸರ್ಗಿಕ ನಾಗಬನಗಳನ್ನು ಒಮ್ಮೆ ಹೋಗಿ ಗಮನಿಸಿ. 5 ರಿಂದ 50 ಸೆಂಟ್ಸಿನ ನಾಗಬನಗಳು ಯಾವ ರೀತಿ ಇರ್ತವೆ ಯಾವತ್ತಾದರೂ ನೋಡಿದ್ದೀರಾ ನೀವು? ನಾಗರ ಪಂಚಮಿಯ ದಿನ ಇಲ್ಲೆಲ್ಲ ಮೂಲ ನಾಗಬನಗಳು ಉಳ್ಕೊಂಡಿರ್ಬೋದು, ಕಾಂಕ್ರೀಟೀಕರಣ ಆಗದೆ. ಆ ಬನಗಳನ್ನು ನೋಡಿದ್ದೀರಾ? ಒಳಗೆ ಹೋಗಿ ಹೋದರೆ ಯಾವ ವಾತಾವರಣ ಇರ್ತದೆ? ಹೊರಗಿನ ಟೆಂಪರೇಚರ್ 30-35 ಇದ್ದರೆ ಒಳಗೆ 28-26 ಇರ್ತದೆ. ಎಸಿ ರೂಮ್ ಥರ ಇರ್ತದೆ ಆ ಪರಿಸರ. ನಾಗಬನ ನಮ್ಮದು 30-40 ಪ್ರಭೇದದ ಮರಗಳು, 70 ಜಾತಿಯ ಔಷಧೀಯ ಸಸ್ಯಗಳನ್ನು ನಾನು ಕೌಂಟ್ ಮಾಡಿದ್ದೀನಿ. 30 ಸೆಂಟ್ಸ್ ನಾಗಬನದಲ್ಲಿ 2-3 ಸಮೃದ್ಧ ಹುತ್ತಗಳು, 1 ಬಾವಿ ಅಥವಾ ಕೊಳ, ಆ ಮರಗಳಲ್ಲಿ 10-15 ಪ್ರಭೇದದ ಪಕ್ಷಿಗಳು, ಈ ಹುತ್ತಗಳಲ್ಲಿ ಅದರೊಳಗೆ 15 ಪ್ರಭೇದದ ಹಾವುಗಳು ವಾಸ ಮಾಡ್ತವೆ ನಮ್ಮ ನಾಗಬನದೊಳಗೆ. ಅಷ್ಟಲ್ಲದೆ ನೈಸರ್ಗಿಕ ನಾಗಬನದೊಳಗೆ ಕಾಡು ಪ್ರಾಣಿಗಳ ವಾಸ ಇದೆ. ಚಿಪ್ಪು ಹಂದಿ, ಮುಳ್ಳು ಹಂದಿ, ಕಾಡು ಹಂದಿ, ಮುಂಗುಸಿ, ಅಳಿಲು, ಕೆಂಚಳಿಲು, ಉಡ, ಸಾಕಷ್ಟು ಪ್ರಾಣಿಗಳ ವಾಸಸ್ಥಾನ ಅದು. ಅಂಥ ಒಂದು ಪರಿಸರವನ್ನು ನಾವು ಯಾವುದೋ ಒಂದು ಆಚರಣೆಗೆ ಬಲಿ ಕೊಡುವುದಂದರೆ 300-400 ವರ್ಷದ ಒಂದು ಮರವನ್ನು ನಾವು ಇನ್ನು ಮುಂದಕ್ಕೆ ಬೆಳೆಸುವುದು ಹೌದಾ? ಇವಾಗ ನಾವು ವನಮಹೋತ್ಸವ ಅಂತ ಮಾಡ್ತೀವಿ, ಒಂದು ಮರವನ್ನು ನಡ್ತೀವಿ. ನಾನೇ ಸ್ವತಃ ಗಮನಿಸಿದ್ದೀನಿ, ಅದೇ ಹೊಂಡಕ್ಕೆ ಪ್ರತಿ ವರ್ಷ ಗಿಡ ನಡ್ತಾ ಇರ್ತೀವಿ. ನಾವು ಶಾಲೆಗೆ ಹೋಗ್ತೀವಿ, ವನಮಹೋತ್ಸವ ಮಾಡ್ತಾರೆ, ಒಂದು ಹೊಂಡಕ್ಕೆ 1 ಗಿಡ ನೆಟ್ಟಿವಿ, ಬರುವ ವರ್ಷ ನೋಡಿದರೆ ಗಿಡ

ಕಾರಣ ಆಹಾರ. ಹಾವಿಗೆ ಹಸುವಾಗಿದೆ, ನಿಮ್ಮ ಮನೆಯೊಳಗೆ ಇಲಿ ಇದೆ, ಕೋಳಿ ಇದೆ, ಕೋಳಿ ಮೊಟ್ಟೆ ಇದೆ, ನಾಯಿ ಮರಿ ಇದೆ, ಬೆಕ್ಕಿನ ಮರಿ ಇದೆ, ಅಥವಾ ಇನ್ನೊಂದೇ ಹಾವು ಇರಬಹುದು, ಅವುಗಳನ್ನು ತಿನ್ನಲಿಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ನಿಮ್ಮ ಮನೆಗೆ ಹಾವುಗಳು ಬರೋದು. ನೀವು ಅದನ್ನು ಯಾವುದಕ್ಕೋ ಕನೆಕ್ಟ್ ಮಾಡಿ ನನಗೆ ಹೀಗಿರ್ಬೋದು ಏನೋ ಹಾಗಿರ್ಬೋದು ಅನ್ನಂತ ಎಣಿಸಿದ್ರೆ ನಿಮ್ಮ ಒಳಗೆ ತುಂಬಿಸಲಾದ ನಂಬಿಕೆಗಳ ಮೂಲಕ ಆ ಒಂದು ಘಟನೆಯನ್ನು ನೋಡ್ತಾ ಇದ್ದೀರಿ ಅಂತ ಲೆಕ್ಕ. ನಾಗರಹಾವನ್ನು ಒಂದು ಸರೀಸೃಪ ಆಗಿ ಸುಂದರವಾದ ಜೀವಿಯಾಗಿ ನೀವು ನೋಡಲಿಕ್ಕೆ ಇಷ್ಟಪಟ್ಟರೆ ನಿಮಗೆ ಪ್ರಕೃತಿ ಕಾಣುತ್ತೆ. ನಾಗರಹಾವನ್ನು ಕಂಡು ಕೂಡಲೇ ಚಪ್ಪಲ್ ತೆಗೆದು ಕೈ ಮುಗ್ದು ನಿಂತರೆ ಅಲ್ಲಿ ನಾಗ ಕಾಣ್ತಾನೆ ನಿಮ್ಮ ತಲೆಯೊಳಗಿರುವಂಥದ್ದು. ಈ ಹೆಂಗಸು ಇಡೀ ಮನೆಯ ಕಸದ ತೊಟ್ಟಿಯನ್ನು ಮಾಡಿಕೊಂಡಿತ್ತು ಮಾತ್ರ ಅಲ್ಲ, ನಾಲ್ಕೈದು ಕಡೆಗಳಲ್ಲಿ ಒಂದನ್ನು ನಾನು ಗಮನಿಸಿದೆ. ಈ ಮುಟ್ಟಾದ ಹೆಂಗಸರು ಕೆಲಗಡೆ ಆಗಲೇ ಹೇಳಿದಾಗೆ ಆ ಬಟ್ಟೆಯನ್ನು ಒಂದು ಮೂಲೆಯಲ್ಲಿ ತುರುಕಿಸಿಟ್ಟುಬಿಡ್ತಾರೆ, ಸಂಜೆ ಎಸೆಯೋಣ ಮತ್ತೆ ಎಸೆಯೋಣ ಅಂತ ತುರುಕಿಸಿಟ್ಟುಬಿಡ್ತಾರೆ. ಗಮನ ಹೋಗಿರ್ತದೆ ಆ ಪರಿಮಳಕ್ಕೆ, ರಕ್ತದ ಪರಿಮಳಕ್ಕೆ ಇಲಿಗಳು ಸಂಚಾರ ಮಾಡ್ತವೆ. ಗಮನಿಸ್ಕೊಳ್ಳಿ, ರಕ್ತದ ವಾಸನೆಗೆ ಇಲಿಗಳು ಸಂಚಾರ ಮಾಡ್ತವೆ, ಇಲಿಗಳ ವಾಸನೆಗೆ ಹಾವುಗಳು ಬರ್ತವೆ. ಕೇರೆ ಬರ್ಬೋದು, ಟ್ರಿಂಕೆಟ್ ಬರ್ಬೋದು, ಇರ್ತಲೆ ಹಾವು ಬರ್ಬೋದು, ಹೆಬ್ಬಾವಿನ ಮರಿನೇ ಬರ್ಬೋದು ಇಲಿಗೆ. ಈ ಎಲ್ಲ ಹಾವುಗಳು ಬಂದಾಗ ನೀವು ಸ್ವಲ್ಪ ಹೆದರಿಸಿ ಬಡಿಸಿ ಓಡಿಸಿದ್ರೆ ಅವುಗಳು ಓಡಿ ಹೋಗ್ತವೆ. ಆದರೆ ನಾಗರ ಹಾವಿನ ಸ್ವಭಾವ ಹಾಗಲ್ಲ. ನಿಮ್ಮ ಮನೆಯೊಳಗೆ ಇಲಿ ಇದೆ, ಅದು ವಾಸನೆ ಮೂಲಕ ಗ್ರಹಿಸಿದೆ, ಆ ಇಲಿಯನ್ನು ತಿನ್ನದೆ ಒಂದು ವಾರ ಒಂದು ತಿಂಗಳಾದರೂ ಹೋಗೋದಿಲ್ಲ. ಹಠ ಹಿಡಿದು ಮಾಡಲ್ಲಿದ್ದರೆ ಮಾಡು ಹತ್ತಿ ಮಾಡಲ್ಲಿ ಒಂದು ವಾರ ಇದ್ದು ಮಾಡಲ್ಲೇ ಇಲಿ ತಿಂದು ಹೊರಟೋಗ್ತದೆ. ಅದರ ಹಠ ಇರೋದು ಆಹಾರಕ್ಕೆ. ಇದೇನು ಮಾಡ್ತದೆ, ನಾಗರಹಾವು ಸೀದಾ ಒಳಗೆ ಬರ್ತದೆ ಅಂತ ಮನೆಗಳಲ್ಲಿ, ಆ ಬಟ್ಟೆ ರಾಶಿಯೊಳಗೂ ಕೂತ್ಕೊಳ್ತದೆ. ನಾನು ಆಗಲೇ ಹೇಳಿದಾಗೆ ಹಾವುಗಳಿಗೆ ವಾಸನೆ ಪರಿಮಳ ಇಲ್ಲ, ಬಟ್ಟೆಯೊಳಗೂ ಕೂತ್ಕೊಳ್ಳೋದು ಯಾಕಂದರೆ ಅದು ಗೊತ್ತಿದೆ ಈಗ ಇಲಿ ಬರುತ್ತೆ ಇಲ್ಲಿಗೆ ಅಂತೇಳಿ. ಇಲಿ ಬಂದಾಗ ಅಲ್ಲಿಯೇ ಬೇಟೆ ಆಡೋಣ. ಆದರೆ ನಮ್ಮಲ್ಲಿ ಈ ಸಮಸ್ಯೆಯನ್ನು ಬೇರೆ ರೀತಿ ಬಿಂಬಿಸಲಾಗಿದೆ. ನಾಗರಹಾವು ಬಂದರೆ ದೋಷ, ಅದು ಸಮಸ್ಯೆ ಆಗುತ್ತೆ, ಇದೆಲ್ಲ ಬಿಂಬಿಸಲಾಗಿದೆ. ಅದೇನೂ ಇಲ್ಲ ಪ್ರಕೃತಿಯಲ್ಲಿ. ಆಚರಣೆ ಮಾಡೋಣ, ನಾಗಾರಾಧನೆ ಮಾಡೋಣ, ಎಲ್ಲವೂ ಸರಿಯಾಗಿದೆ. ಆಚರಣೆ ಒಳಗೆ ಮೂಢನಂಬಿಕೆಯನ್ನು ಸೇರಿಸ್ಕೊಂಡಾಗ ಮಾತ್ರ ನಾವು ಶೋಷಣೆಗೊಳಗಾಗ್ತೀವಿ, ಮತ್ತೆ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ನಾವು ತಲುಪೋದಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ಕಿಕೊಂಡು ಗೊರಕೆ ಹೊಡಿತಾ ಇರ್ತೀವಿ. ಈಗ ಒಂದು ಹಾವನ್ನು ನಿಮ್ಮ ಒಂದು ಗಮನ, ಕಡಂಬಳ ಹಾವು ನೋಡಿದ್ದೀರಾ? ನಮ್ಮ ಯುವಕರು ಯುವತಿಯರು ನೋಡಿದ್ದೀರಾ ಕಡಂಬಳ ಹಾವು, ಕಟ್ಟು ಹಾವು? ಕಡಂಬಳ ಹಾವು ಇದ್ದರೆ ನಮ್ಮಲ್ಲೊಂದು ನಂಬಿಕೆ ಇದೆ, ಹೋಗೋದು, ಬಡಿಯೋದು, ಹೊಡೆದು ಸಾಯಿಸಿ ಸುಟ್ಟು ಬಿಡೋದು. ನೀವು ಒಂದು ಕಡಂಬಳ ಹಾವನ್ನು ನಿಮ್ಮ ವಠಾರದಲ್ಲಿದ್ದಂಥ ರಾತ್ರಿ ವೇಳೆ ಸಂಚಾರ ಮಾಡ್ತದೆ, ಕಡಂಬಳ ಅಥವಾ ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ, ಅಥವಾ ತುಳುವಲ್ಲಿ ಆದರೆ ಜನ ಏನು ಮಾಡ್ತಾರೆ, ತುಂಬ ಮುಗ್ಧ ಹಾವು. ಅದಕ್ಕೆ ಈಗಿನ ಹೊಸ ಹುರಗ ತಜ್ಞರೆಲ್ಲ ಹೆಸರೇನು ಕೊಟ್ಟಿದ್ದಾರಂದರೆ ನಾಗರಹಾವಿಗಿಂತಲೂ 15 ಪಟ್ಟು ವಿಷಕಾರಿ ಅಂತ ಹೇಳಿಬಿಡ್ತಾರೆ. ಅದು ಅಧ್ಯಯನ ಆಗಿಲ್ಲ ಎಲ್ಲೂ. ನಾಗರಹಾವಿಗಿಂತಲೂ ಸ್ವಲ್ಪ ಹೆಚ್ಚಿನ ವಿಷಕಾರಿ ಹೌದು, ಆದರೆ ಅತ್ಯಂತ ಮುಗ್ಧ ಹಾವು. ನೀವು ಮೆಟ್ಟದೆ ನೋವು ಮಾಡದೆ ಕಚ್ಚುವಂಥ ಹಾವಲ್ಲ. ಆದರೆ ಕಡಂಬಳ ಅಂತ ಹೇಳಿಕೊಳ್ಳೆ ಬಡ್ದು ಸಾಯಿಸಿ ಕ್ಲೀನ್ ಮಾಡಿಬಿಡ್ತೇವೆ, ಅದರಿಂದ ದೊಡ್ಡ ಒಂದು ತಪ್ಪನ್ನು ಮಾಡ್ತೀವಿ ನಾವು. ನೀವು ಒಂದು ಹಾವನ್ನು ಸಾಯಿಸಿದ ಜಾಗಕ್ಕೆ ಆ ಹಾವು ಸಾಯುವಾಗ ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಲೀಕ್ ಮಾಡ್ತದೆ. ಆಗಲೇ ಹೇಳಿದಾಗೆ ಆ ವಾಸನೆಗೆ ಒಂದರಿಂದ ಎರಡು ಹಾವುಗಳು ಆ ಪ್ರದೇಶಕ್ಕೆ ಮತ್ತೆ ಬಂದು ಫಿಕ್ಸ್ ಆಗ್ತವೆ. ನಾವು ಒಂದನ್ನು ನಾಶ ಮಾಡ್ತೀವಿ, ಎರಡು ಮೂರು ಫಿಕ್ಸ್ ಆಗ್ತವೆ. ಅದು ಆಗದಿದ್ದರೂ ಒಂದು ಹಾವನ್ನು ನೀವು ಸಾಯಿಸೋದು ಅಂದರೆ ನಿಮ್ಮ ಸುತ್ತಮುತ್ತಲಿನ ಇತರ ಹಾವುಗಳು, ನಾಗರ ಹಾವುಗಳು, ಕೇರೆ ಹಾವುಗಳು, ಹೆಬ್ಬಾವಿನ ಮರಿಗಳು, ಕನ್ನಡಿ ಹಾವಿನ ಮರಿಗಳು, ಈ ಎಲ್ಲ ಹಾವುಗಳ ಸಂತಾನೋತ್ಪತ್ತಿಯನ್ನು ಏರುಪೇರು ಮಾಡಿಬಿಡ್ತೀರಿ ಬಿಡ್ತೇವೆ ನಾವು. ಯಾಕಂದರೆ ಕಡಂಬಳ ಹಾವು ಹುಟ್ಟಿ ಸಾಯುವವರೆಗೆ ಇತರ ಹಾವುಗಳನ್ನು ತಿಂದು ಬದುಕುವಂಥ ಹಾವು. ಅಂದರೆ ನಿಮ್ಮ ವಠಾರದಲ್ಲಿ ನಾಗರ ಹಾವಿನ ಸಂಖ್ಯೆ ಹೆಚ್ಚಾದರೆ ಕಡಂಬಳ ತಿನ್ನುತ್ತೆ, ಕನ್ನಡಿ ಹಾವಿನ ಸಂಖ್ಯೆ ಹೆಚ್ಚಾದರೆ ಕಡಂಬಳ ತಿನ್ನುತ್ತೆ. ಕಡಂಬಳ ಬಂದು ಕೂಡಲೇ ಒಂದು ಸಲ ಎತ್ತಿ ನೀವು ಹೊರಗೆ ನಿಮ್ಮ ಅಂಗಳದಲ್ಲಿ, ಸಾಮಾನ್ಯವಾಗಿ ಕೃಷಿಕರ ಮನೆಯೊಳಗೆ ಬರೋದು ಬಹಳ ಅಪರೂಪ, ವಠಾರದಲ್ಲಿ ಬಂದಂಥದ್ದನ್ನು ನೀವು

ಮಂಗಳೂರಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಹುಡುಗ ಹೆಬ್ಬಾವಿನ ಜೊತೆ ಹುಡುಗನನ್ನ ಹೆಬ್ಬಾವು ನುಂಗಲಿಕ್ಕೆ ಪ್ರಯತ್ನ ಪಡ್ತು, ಅವನು ಅದರ ಜೊತೆ ಹೋರಾಡಿ ಗೆದ್ದ, ಅವನಿಗೆ ಶೌರ್ಯ ಪ್ರಶಸ್ತಿ ಕೊಡಲಾಯಿತು ಅಂತೇಳಿ. ಆ ಹುಡುಗನಿಗೆ ಶೌರ್ಯ ಪ್ರಶಸ್ತಿ ಕೊಟ್ಟದ್ದು ಬೇಜಾರಲ್ಲ ನಮಗೆ,

0: ಅಂತ ಕರಿತೀವಿ. ಇದು ಒಂದೇ ಹೆಬ್ಬಾವಿಗೆ ಶರೀರ ಬಣ್ಣ ಆಹಾರ ನಿಯಮ ನೋಡಿ ನಾವು ಇಟ್ಟಂತ ಬೇರೆ ಬೇರೆ ಹೆಸರುಗಳು ಬಿಟ್ಟರೆ ಬೇರೆ ಹೆಬ್ಬಾವಿ ಇಲ್ಲ, ಒಂದೇ ಜಾತಿಯ ಹೆಬ್ಬಾವಿರೋದು. ಈ ಹೆಬ್ಬಾವುಗಳು ಈವರೆಗೆ ಮನುಷ್ಯ ಅಥವಾ ಮಕ್ಕಳನ್ನು ಹಿಡಿದ ನುಂಗಿದ ಒಂದೇ ಒಂದು ಪುರಾವೆಗಳು ಭಾರತದಲ್ಲಿ ಸಿಗೋದಿಲ್ಲ. ಈ ಹುಡುಗ ಏನು ಮಾಡಿದ್ದಾನೆ, ತಂದೆ ಜೊತೆ ಹೋಗ್ತಾ ಇದ್ದಾನೆ, ತಂದೆ ಫೋನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ, ಇವನು ಬಲ್ಲೆ ಒಳಗೆ ಆಟ ಆಡ್ತಾ ಏನೋ ತಂಟೆ ಮಾಡ್ತಾ, ಅಂದರೆ ಮಕ್ಕಳು ಆಗಿರ್ತಾವಲ್ಲ, ಹೋಗಿ ಹೋಗಿ ಹಾವನ್ನು ತುಳಿದಿದ್ದಾನೆ, ಪೊದೆಯಲ್ಲಿರುವಂಥ ಹಾವನ್ನು ತುಳಿದಿದ್ದಾನೆ ಏನೋ ಮಾಡಲಿಕ್ಕೋಗಿ. ಆ ಹಾವು ಸರಿ ಅವನಿಗೆ ಕಚ್ಚಿದೆ, ಕಚ್ಚೋದನ್ನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಹೀಗೆಲ್ಲ ತಪ್ಪು ಮಾಹಿತಿ ನಾವು ಓದೋದ್ರಿಂದ ನಮ್ಮಲ್ಲಿ ಅಡಚಣೆಗಳು ಬರ್ತವೆ. ಹಾಗಾಗಿ ಆದಷ್ಟು ಪ್ರಕೃತಿಯನ್ನು ಉಳಿಸು, ನಮ್ಮ ಆಚರಣೆಗಳು ಪ್ರಕೃತಿಯನ್ನು ಹಾಳು ಮಾಡದೆ ಉಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಾಚರಿಸಿದರೆ ಖಂಡಿತವಾಗಲೂ ನಾವು ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅವಕಾಶ ಕೊಟ್ಟದ್ದಕ್ಕೆ ಇಡೀ ವಿದ್ಯಾಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ನಿಮಗೆಲ್ಲರಿಗೂ ನನ್ನ ವಂದನೆಯನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ ಶ್ರೀ ಗುರುರಾಜ್ ಸನಿಲ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ ನಾಲ್ಕನೇ ಕಂತು.
1: ನೋಡಿದರೆ

ಅರಮನೆಯ ಎಲ್ಲಾ ಕಡೆಗಳಲ್ಲಿ ಬೆಳಕು ಚೆಲ್ಲುತ್ತಿದೆ. ಯಾಕೆ ನಾನಲ್ವೆ ಇಲ್ಲಯೋ ಅಲ್ಲಯೋ, ಎಲ್ಲಿ ನೋಡಿದರು ನನಗೆ ಕಾಣುತ್ತಿರುವುದು ಕೃಷ್ಣನ ರೂಪಗಳು. ಭೂತನೆಯ ಮೊಲೆಯನ್ನುಣ್ಣುವ ಕೃಷ್ಣ, ಶಕಟನನ್ನು ಒದೆಯುತ್ತಿರುವ ಕೃಷ್ಣ, ಬಕನನ್ನು ಸೀಳುತ್ತಿರುವ ಕೃಷ್ಣ, ಕಾಳಿಯನ ಫಣಾಮಂಡಲದ ಮೇಲೆ ಕುಣಿಯುತ್ತಿರುವ ಕೃಷ್ಣ ಅಲ್ಲ, ಕೃಷ್ಣನೇ ತಾನು ಎಲ್ಲಾ ಕಡೆಗಳಲ್ಲಿಯೂ ಇದ್ದೇನೆ. ಅದನ್ನು ತೋರಿಸಿಕೊಟ್ಟೆ. ಹರಿಮಯವಾದ ಅರಮನೆಯನ್ನು ನೋಡಿದೆ. ಎಂಬುದಕ್ಕಾದರೂ ಹೇಗೆ ಸಾಧ್ಯ? ವ್ಯಾಪ್ತೋ ನಾರಾಯಣ ಸದಾ ಹೇಳಿ ನಾರದರು ಹೇಳಿದರು. ನಾರಾಯಣನು ಎಲ್ಲಾ ಕಡೆಗಳಲ್ಲಿಯೂ ಇದ್ದಾನೆ. ಅದನ್ನೇ ನಾನು ಕಾಣುತ್ತಿದ್ದೇನೆ. ಆದರೆ ಸರಿ, ಈ ರೀತಿ ಸರ್ವವ್ಯಾಪ್ತನಾದಂತಹ ಭಗವಂತನನ್ನು ಕಂಡವೇ ಅವನನ್ನು

0: ಆಕೃತಿ ನನ್ನ ಹೃದಯ ಕಮಲದಲ್ಲಿ
1: ನೆಲೆಯಾಯಿತು.
0: ಅರ್ಚಿಸಬೇಕಾಗಿದ್ದರೆ, ಆರಾಧಿಸಬೇಕಾಗಿದ್ದರೆ ನಮಗೊಂದು ಆಕೃತಿ ಬೇಕು. ಯಾವ ಅಧಿಷ್ಠಾನವನ್ನು ನಾವು ಪೂಜಿಸಿದರೂ ಅದು ನಮಗೆ ಫಲವನ್ನು ನೀಡುತ್ತದೆ. ಹೃದಯ ಕಮಲದಲ್ಲಿ ನೆಲೆಯಾದ ಶ್ರೀಹರಿಯನ್ನು ನೋಡುತ್ತಾ ಬೇರಾಗಿ ಕಾಣುವುದು ಕೇವಲ ವ್ಯವಹಾರ ಪ್ರಪಂಚಕ್ಕೆ ಚಿನ್ಮಯನೇ ಧನ್ಯ ಧನ್ಯ. ಈವರೆಗೆ ತುರುಳನಾಗಿ ನಡೆದಿದ್ದ ನನಗೆ ಅಂತ್ಯಕಾಲದಲ್ಲಿ ನಿನ್ನ ದರ್ಶನವಾಯಿತು. ಧನ್ಯೋ ಕೃಷ್ಣ.
1: ಹೇಳಲಾಯ್ತು.

ನಾನು ಕಾಣುತ್ತಿರುವುದು ಕೊನೆಯ ಸೂರ್ಯೋದಯವೆಂದು ಭಾವಿಸಿ ಉಂಡಿದ್ದೇನೆ. ಇನ್ನು ಉಣ್ಣುವುದಕ್ಕೆ ನಾನು ಇರ್ತೇನೋ ಇದು. ಸಭಾಸ್ಥಾನಕ್ಕೆ ಮಂದಿ ಮಾರ್ಪಲವನ್ನು ಕರೆಸಿದ್ದೇನೆ. ಬಂದ ಬಾಲಕರನ್ನು ಗಿರಿಸುವುದಕ್ಕೆ ಜಾನೂರ ಮುಕ್ತಿಗರನ್ನು ಕಳುಹಿಸಿದ್ದೇನೆ. ಕೋಲಯ ಪೀಠವನ್ನು ಹೆಬ್ಬಾಗಿಲಲ್ಲಿ ನಿಲ್ಲಿಸಿದ್ದೇನೆ. ವಸುದೇವನನ್ನು ಕೊಲ್ಲಿರಿ, ಉಗ್ರಸೇನ

0: ಅಳಿಯ ಈ ಸಂಬಂಧ ಉಂಟು.
1: ಮಾವ ಅಳಿಯ,
0: ಮಾವ ಅಳಿಯ,
1: ಅಳಿಯ
0: ಹಾಗಲ್ಲ, ಮಾವ ಅಳಿಯನೆಂಬ ಸಂಬಂಧ. ಸಲುಕೆ ಯಹುದು ಮಾವ ನಿಮ್ಮೊಳೆಮಗೆ ತಿಟ ಸತ್ಯವೇ.
1: ಓ,
0: ಆ ಸಂಬಂಧ ಊರ್ಜಿಟ್ಟುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಳಿಯಂದಿರಾದ ಬಲರಾಮಕೃಷ್ಣರು ಬರಲಿ ಅಂತ ನೀವೇ ಕರೆ ಕೊಟ್ಟವರು. ತ್ವರೆಯಲ್ಲಿ ಬಂದಿದ್ದೇವೆ, ಬಂದು ನೋಡಿದ್ರೆ ನಿಮಗೆ ಕೋಪ, ನಮ್ಮನ್ನು ಬರಿಸಿದ್ದು ಯಾಕೆ ಅಂತ ಹೇಳಬಹುದು ಮಾವ.

0: ನೀರಿಬ್ಬರು ಏನು ಮಾಡಿರುವಿರಿ, ಹೇಗೆ ನಡೆದಿರಿ ಚೆನ್ನಾಗಿ ಗೊತ್ತಿದೆ. ಆದುದರಿಂದಲೇ ನಿಮ್ಮ ದುಷ್ಕರ್ಮಗಳ ಬಗ್ಗೆ ದೂರು ಬಂದುದರಿಂದ
1: ದುಷ್ಕರ್ಮವೇ
0: ವಿಚಾರಿಸುವುದಕ್ಕಾಗಿ ನಿಮ್ಮನ್ನು ಕರೆಸಿದೆ.
1: ಓಹೋ,
0: ಆ ಪ್ರಜ್ಞೆ ನಿಮಗಿಲ್ಲ,
1: ತಪ್ಪಿದ್ದೇವೆ.
0: ಸಲುಗೆ, ಸ್ತ್ರೀ ಹತ್ಯೆ, ಗೋಹತ್ಯೆ, ಸರ್ಪ ಹತ್ಯೆ, ಪಾಪಕರ್ಮ,
1: ಶಿಶು ಹತ್ಯೆ,
0: ನೀವೇನು ಮಾಡಿದಿರಿ ಗೊತ್ತು ನನಗೆ. ಪಾಪ, ಹಾಲು ಕುಡಿಯುವುದಕ್ಕೆ ಗತಿ ಇಲ್ಲ, ಅಳಿಯಂದಿರು ಕಳುಹಿಸಿದ್ದೆ ನಾನು. ಏನು ತಿಳುವಳಿಕೆ ಇರೋದು?
1: ಯಾರು ಮಾವ?
0: ಮುಗ್ದೆ
1: ಚೇ
0: ಪೂತಣಿ. ಆ ಮುಗ್ದೆ ಆದ ಪೂತಣಿಯನ್ನು ಯಾಕೆ ಕೊಂದೆ?
1: ಮುಗ್ದೆ ಪೂತಣಿ.
0: ಹೌದು
1: ಮಾವ.
2: ಜಗದ

0: ಬಂದು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಉಳ್ಳವರು. ಶಿಶುಗಳು ಅಂದ್ರೆ ನಿಮಗೆ ಪಂಚಪ್ರಾಣ. ನೀವೊಂದು ಕ್ಷೀರಭಾಗ್ಯ ಯೋಜನೆ ಒಂದು ಹೊರಡಿಸಿದಿರಲ್ಲ
1: ನಮ್ಮ ಅಳಿಯಂದಿರಲ್ಲ
0: ಚಾಚ, ಅದರಲ್ಲಿ ಏನೆಲ್ಲ ಆಗಿದೆ? ನಿಮ್ಮ ತಂಗಿಯಾದ ಪೂತನಿ ತನ್ನ ದೊಡ್ಡದಾದಂತಹ ಪರ್ವತ ಸ್ತನವನ್ನು ಹೊತ್ತು ಬಂದಳು. ಬಂದವ

0: ಇಲ್ಲಿಗೆ ಬಂದಿರುವ ನೀನು ಆ ಬಡಪಾಯಿ
1: ಯಾರು
0: ರಜತ್
1: ಪಾಪಿ
0: ಅವನನ್ನು ಪಾಪಿ ಅಲ್ಲ ಬಡಪಾಯಿ ಹೊಟ್ಟೆಗಾಗಿ ದುಡಿಯೋ ಅವನನ್ನು ಕೊಂದೆಯ
1: ಈ ಪಟ್ಟೆ ಒಗೆಯುವವರಿಗೆ ತಲೆಯ ಮೇಲೆ ಅಹಂಕಾರ ಬಂದ್ರೆ ನಾವೆಲ್ಲ ಅನ್ನ ತಿನ್ನೋರು ಏನು ಮಾಡ್ಬೇಕು ಮಾವ
2: ದೊಡ್ಡ ಜನ
1: ಹೌದಪ್ಪ ನಿಮಗೆ ನಿಮಗೆ ಗುರು ಅಂತ ಈಗ ಈಗ ಪ್ರಚಾರ ಮಾಡ್ತಾ ಇದ್ದಾನೆ
0: ಈಗ ಬಡಪಾಯಿಗಳು ಮಾಡುವುದು ಹಾಗೆ
1: ಹೌದಪ್ಪ ಇನ್ನು ಇವ ಜಗದ್ಗುರು ಆಗುವುದು ಬೇಡ ಅಂತ ಅವನ ಗುರು ಗುರು ನಿಲ್ಲಿಸಿದೆ ಮಾವ
0: ಧನುರ್ಮಂದಿರವನ್ನು ಪ್ರವೇಶಿಸಿದ ಪೂಜೆಗಾಗಿ ಇರಿಸಿದ ಬಿಲ್ಲನ್ನು ಮುರಿದದ್ದು ಯಾಕೆ
1: ಕಾರಣ ಉಂಟು ನಮ್ಮನ್ನು ಬಿಲ್ಲಿನ ನೆವನಕ್ಕಾಗಿ ನೀವು ಕರೆಸಿದ್ದು ಬಿಲ್ಲ ಹಬ್ಬಕ್ಕೆ ಸೂಕ್ತವೇ ಈ ಬಿಲ್ಲು ಅಂತ ನೋಡಿದೆ ಒಮ್ಮೆ
0: 200 ಮುಷ್ಟಿಕರು ಏನು ಮಾಡಿದ್ರ
1: ಮಾರಿ ಸಂತಾನಗಳು ಒಬ್ಬೊಬ್ಬರೇ 100 ಮಂದಿ ತಿನ್ನುವುದನ್ನು ತಿನ್ನುತ್ತಾರೆ ಕೆಲಸಕ್ಕಾಗದ ಪಾಪಿಗಳು ನಮ್ಮ ಮೇಲೆ ಮಲ್ಲಯುದ್ಧಕ್ಕೆ ಬಂದರು ಮಲ್ಲಯುದ್ಧವನ್ನು ಕಾಣಬೇಕು ಅಂತ ಗೊತ್ತಿದೆ ಒಬ್ಬ ಬಿದ್ದ ಮತ್ತೊಬ್ಬನು ಬಿದ್ದ ಇಬ್ಬರು ಶತ್ರು
0: ಏನು ಮಾಡಿತ್ತು
1: ಆನೆ ಮತ್ತೇರಿ ಮತ ತುಂಬಿ ಬರುತ್ತಿರುವ ಮತದಾನಿಗೆ ನನ್ನ ಪದದಿಂದ ಮದೇದೆ ಆನೆ ಸತ್ತು
0: ಏನಾದರೂ ಹೇಳಿದರೆ ನಿನ್ನ ಹಲ್ಲು ತೆಗೆದೇನು

ಅವತರಣದ ಉದ್ದೇಶವೇ ಧರ್ಮಸ್ಥಾಪನೆ. ಯಾರೇ ಆಗಲಿ ಎತ್ತರದ ಪೀಠದಲ್ಲಿ ಕುಳಿತರೆ ಸಾಲದು, ಕುಳಿತ ನಂತರ ಅವ ಧರ್ಮಯುಕ್ತವಾದ ಕರ್ಮವನ್ನೇ ಸಗಬೇಕು. ನಮಗೆ ನಾವು ಯುವಕರಿದ್ದೇವೆ, ಈ ಸಲ ಮೇಲೆ ಕೂತುಕೊಳ್ಳುತ್ತೇವೆ, ಆರ್ಯಾವರ್ತದ ಪರಂಪರೆ ಬದಲಿಸ್ತೇವೆ ಅಂತ ಕೂತವನಿಗೆ ಆಗುವ ಗತಿ ಕಂಸನ ಗತಿ. ಅವನ ಮುಂದೆ ನಮ್ಮಂತವರು ಯಾರಾದ್ರೂ ಹುಟ್ಟಿಕೊಳ್ತಾರೆ ಅವನನ್ನು ಎಳೆದು ಹಾಕಲಿಕ್ಕೆ. ಹಾಗಾದ ಕಾರಣ ಕಂಸನನ್ನು ಕೊಂದ ನಾವು ಪೀಠವನ್ನು ಅಪೇಕ್ಷಿಸುವುದಲ್ಲ. ಏನಿದ್ದರೂ ನಮಗೆ ಕೇಂದ್ರ ಸ್ಥಾನದಲ್ಲಿ ಇರುವಂತಹದ್ದು ಈ ಮಥುರಾವಣಿ. ಏನಿದ್ರು ಕೇಂದ್ರದ ಪೀಠದಲ್ಲಿ ನಾಲ್ಕು ತಲೆ ಕೂದಲಾದರೂ ಬಿಳಿಯಾದವರೇ ಕೂತುಕೊಳ್ಳಬೇಕು. ಅದಕ್ಕಿಂತ ದೊಡ್ಡ ಸಮಾಧಾನ ಬೇರೆ ಯಾವುದೂ ಇಲ್ಲ. ಆದ್ದರಿಂದಲೇ ಹೊಣೆಗಾರಿಕೆ ಹೊತ್ತಂತಹ ಹಿರಿಯರಾದ ಉಗ್ರಸೇನರನ್ನು ಪೀಠಕ್ಕೇರಿಸುವ ಬಂಧಿತರಾದ

0: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ನಾಲ್ಕನೇ ಕಂತು ಕೇಳಿದ್ರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.

0: ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.